ಛದಾಗೆ ನಮಃ. ಓಂ ಕಾಂಚನ ಛದಗೆ ನಮಃ. ಓಂ ಕಾಂಚನ ಮಾಲಾಧರಾಗೆ ನಮಃ. ಓಂ ಕುಚ ಕುಂಕುಮ ಚಂದನ ಲೇಪಿತ ಲಿಂಗಾಗೆ ನಮಃ. ಓಂ ಕೂಜತ್ ಕಿಂಗಿನೀಕಾಗೆ ನಮಃ. ಓಂ ಕಂಜಾಕ್ಷಾಗೆ ನಮಃ. ಓಂ ಕಟಿಸೂತ್ರೀಕೃತಾಹಗೆ ನಮಃ. ಓಂ ಕಟ್ಯಾಗೆ ನಮಃ. ಓಂ ಕಾಟ್ಯಾಗೆ ನಮಃ. ಓಂ ಕಟಾಕ್ಷೋತ್ಥ ಹುತಭುಕ್ ದಗ್

ವನೇ ನಮಃ ಓಂ ಕೃತಕೃತ್ಯಾಗ ನಮಃ ಓಂ ಕೃತ್ಯಭಿದೇ ನಮಃ ಓಂ ಕೃತ್ಯಭಿಶ್ರೇಷ್ಠಾಗ ನಮಃ ಓಂ ಕೃತಜ್ಞ ಪ್ರಿಯತಮಾಗ ನಮಃ ಓಂ ಕೃತಾಂತಕ ಮಹಾದರ್ಪಣಾಶಕಾಗ ನಮಃ ಓಂ ಕೃತ್ಯಾವಸನವತೇ ನಮಃ ಓಂ ಕೃತಮನೋಭವಭಂಗಾಗ ನಮಃ ಓಂ ಕೃತ್ಸ್ನವೀತಾಗ ನಮಃ ಓಂ ಕೇತವೇ ನಮಃ ಓಂ ಕೇತುಮಾಲಿನೇ ನಮಃ ಓಂ ಕೇತುಮತೇ ನಮಃ ಓಂ ಕ್ರತಧ್ವಂಸಿನೇ ನಮಃ ಓಂ ಕದಲೀಕಾಂಡಸೌಭಾಗ್ಯ ಜಿತಜಂಘೋರು

ಕರ್ಮಸಾದಾಖ್ಯಪೂರ್ವವದನಾಗರಮಃ ಓಂ ಕರ್ಮಸಾದಾಖ್ಯದಕ್ಷಿಣವದನಾಗರಮಃ ಓಂ ಕರ್ಪೂರಾತ್ಯಂತಶೀತಲಾಗರಮಃ ಓಂ ಕರ್ಪೂರಗೌರಾಗರಮಃ ಓಂ ಕರವೀರಪ್ರಿಯಾಗರಮಃ ಓಂ ಕರ್ತೃಪ್ರೇರಕಾಗರಮಃ ಓಂ ಕರ್ಪೂರಸುಂದರಾಗರಮಃ

ಓಂ ಕರ್ಪೂರಸ್ಫಟಿಗೇಂದು ಸುಂದರದತೇ ನಮಃ. ಓಂ ಕರುಣಾಭೂರಿತೇ ಕ್ಷಣಾಯ ನಮಃ. ಓಂ ಕರ್ಣಾಲಂಕೃತ ಶೇಷಭೂಷಣಾಯ ನಮಃ. ಓಂ ಕರುಣಾಸಮುದ್ರಾಯ ನಮಃ. ಓಂ ಕರುಣಾವತಾರಾಯ ನಮಃ. ಓಂ ಕರ್ಪೂರಧವಳಾಯ ನಮಃ. ಓಂ ಕರುಣಾಮಯಾಯ ನಮಃ. ಓಂ ಕರ್ಮಣೇ ನಮಃ. ಓಂ ಕರಾಳದಂಷ್ಟ್ರೇಕ್ಷಣಾಯ ನಮಃ. ಓಂ

ಕಲ್ಯಾಗ ನಮಃ. ಓಂ ಕಲ್ಪಕರ್ತ್ರೇ ನಮಃ. ಓಂ ಕಲ್ಯಾಣಾದ್ರಿ ಧನುರ್ಧರಾಗ ನಮಃ. ಓಂ ಕಲ್ಪರಕ್ಷಣ ತತ್ಪರಾಗ ನಮಃ. ಓಂ ಕಲ್ಪಾಕಲ್ಪಾಕೃತಗೆ ನಮಃ. ಓಂ ಕಲ್ಪನಾಶನಾಗ ನಮಃ. ಓಂ ಕಲ್ಪಕಲ್ಪಕಾಗ ನಮಃ. ಓಂ ಕಲ್ಯಾಣರೂಪಾಗ ನಮಃ. ಓಂ ಕಲ್ಯಾಣ ಸಂಶ್ರಯಾಗ ನಮಃ. ಓಂ ಕಲಾಧೀಶಾಗ ನಮಃ. ಓಂ ಕಲ್ಪನಾರಹಿತಾಗ ನಮಃ. ಓಂ ಕಲ್ಪರಾಜಾಗ ನಮಃ. ಓಂ ಕಲಗತಾಂ ಕಾಳಾಗ ನಮಃ. ಓಂ ಕಲಿವಿವರ್ಜಿತಾಗ ನಮಃ. ಓಂ ಕಲಿಕಲ್ಮಷದೋಷಘ್ನೆ ನಮಃ. ಓಂ ಕಲ್ಪಹೃತೆ ನಮಃ. ಓಂ ಕಲ್ಪಹಾರಕಾಗ ನಮಃ. ಓಂ ಕಲಂಕವತೆ ನಮಃ. ಓಂ ಕಲಂಕರಹಿತಾಗ ನಮಃ. ಓಂ ಕಲಾನಿಧಗೇ ನಮಃ. ಓಂ ಕಲಾಕುಶಲಾಗ ನಮಃ. ಓಂ ಕಲ್ಪಾಂತಭೈರವಾಗ ನಮಃ. ಓಂ ಕಲುಷವಿದೂ

ಕಲಂಕೀಕೃತ ಕಂಧರಾಗಡಮಃ ಓಂ ಕಾಳಧುರಂಧರಾಗಡಮಃ ಓಂ ಕಾಳಕೃತಾನ್ನಿಧಗೇ ನಮಃ ಓಂ ಕಾಳಿಕಾವರದಾಗಡಮಃ ಓಂ ಕಾಳಿಕಾಂತಿ

0: Om Namah Shivaya. Dear users of Shaivam.org, we are very much delighted to let you all know that due to the shower of grace from Almighty Lord Shiva and the continuous support from esteemed users like you, our Shaivam.org website had passed 26 successful years of service in the world of Shaivam, and it is all set to sustain the same with lot more new features in the forthcoming years as well. Adding to that, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thirunariya Tamilosi radios in Shiva Tattvam radio only. Thanks for your esteemed support. Om Namah Shivaya.
1: ಶ್ರೀ ಸಿದ್ಧಾಂತ ಶಿಖಾಮಣಿ, ಇದು ನಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮ ಬೆಳಕನ್ನು ಕೊಡತಕ್ಕಂಥ ಶ್ರೇಷ್ಠವಾದ ಒಂದು ಮಣಿ ಇದು. ಈ ನಿಮ್ಮ ಕೈಯಲ್ಲೊಂದು ಕಂದೀಲಿದ್ರೆ ಅಥವಾ ಒಂದು ಬ್ಯಾಟ್ರಿ ಇದ್ರೆ ನೀವು ಬೇಕಾದಷ್ಟು ಕತ್ತಲಲ್ಲಿನೂ ಕೂಡ ಸಾವಕಾಶವಾಗಿ ಆ ಬೆಳಕಿನ ಸಹಾಯದಿಂದ ಹೋಗಲಿಕ್ಕೆ ಬರ್ತದೆ. ಹಾಗೆ ಈ ಆಧ್ಯಾತ್ಮಿಕ ಮಾರ್ಗದೊಳಗ ಜೀವಾತ್ಮ ಪರಮಾತ್ಮನಾಗಬೇಕಾದರೆ ಅಜ್ಞಾನವನ್ನು ದೂರ ಮಾಡಿಕೊಂಡು ಶಿವಜ್ಞಾನವನ್ನು ಪಡಿಬೇಕಾದರೆ ಅವನಿಗೆ ಕೂಡ ಒಂದು ದಿವ್ಯವಾದ ಮಣಿ, ಒಂದು ಪ್ರಕಾಶದ ಅವಶ್ಯಕತೆ ಇರ್ತಾ ಇದೆ. ಅಂಥ ಜೀವನದ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ದಯಪಾಲಿಸುವಂತಹ ಶ್ರೇಷ್ಠವಾದ ಮಣಿಯೇ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ. ಪರಮಾತ್ಮನು 28 ಶಿವಾಗಮಗಳಲ್ಲಿ ಉಪದೇಶ ಮಾಡಿರುವಂತಹ ಏನು ದಿವ್ಯ ಜ್ಞಾನ ಇದೆ, ಆ ಜ್ಞಾನವನ್ನೇ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹರ್ಷಿಯನ್ನು ಕುರಿತು ಉಪದೇಶ ಮಾಡಿದ್ದಾರೆ. ಅದನ್ನ ಶ್ರೀ ಶಿವಯೋಗಿ ಶಿವಾಚಾರ್ಯನವರು ಅದನ್ನು ಸಂಗ್ರಹ ಮಾಡಿ ಬರೆದಿಟ್ಟಿದ್ದಾರೆ. ಅಂತ ದಿವ್ಯವಾದ ಗ್ರಂಥಕ್ಕನ ನಾವು ಶ್ರೀ ಸಿದ್ಧಾಂತ ಶಿಖಾಮಣಿ ಅಂತ ಕರೀತಾ ಇದೆ. ಈ ಗ್ರಂಥದೊಳಗೆ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಜೀವಾತ್ಮ ಪರಮಾತ್ಮನನ್ನು ಮುಟ್ಟುವಂತ ಒಂದು ಶ್ರೇಷ್ಠವಾದ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಅದರಲ್ಲಿ 101 ಮೆಟ್ಟಲುಗಳು ಅಥವಾ ಪೌಟಿಗಳು ಅಂತ ಬರ್ತಾ ಇದೆ. ಅದರಲ್ಲಿ ಬರುವಂತಹ ಮೊದಲನೇ ಮೆಟ್ಟಲು, ಅದಕ್ಕೆ ನಾವು ಪಿಂಡಸ್ಥಲ ಅಂತ ಕರೆದಿದೆ. ಈ 2-3 ದಿನದಿಂದ ನೀವೆಲ್ಲ ಕೇಳ್ತಾ ಇದ್ದೀರಿ, ಒಬ್ಬ ಸಾಮಾನ್ಯ ಆಗಿರ್ತಕ್ಕಂಥ ಜೀವಾತ್ಮ ಪಿಂಡಸ್ಥಲದ ಅಧಿಕಾರಿ ಆಗಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಆ ಮೊದಲು ಪರಿಶುದ್ಧನಾಗಬೇಕು ಅಂತ ಹೇಳಿದ್ದಾರೆ. ಶುದ್ಧಿ 2 ಪ್ರಕಾರವಾಗಿರುವಂತಹದ್ದು. ಒಂದು ಬಹಿರಂಗದ ಶುದ್ಧಿ, 2 ಅಂತರಂಗದ ಶುದ್ಧಿ ಅಂತ ಕರೆಸಿಕೊಳ್ತದೆ. ಬಹಿರಂಗದ ಶುದ್ಧಿ ಹೇಗೆ ಮಾಡ್ಕೋಬೇಕು ಅನ್ನೋದು ನಿಮಗೆಲ್ಲ ಗುರುತದೆ. ಪ್ರತಿ ದಿನ ಅನ್ಕೊಂಡು ನೀವು ಸ್ನಾನ ಮಾಡ್ತೀರಿ, ಹೊಲಸಾಗಿರುವಂತಹ ಬಟ್ಟೆಗಳನ್ನ ಸಾಬೂನು ಹಚ್ಚಿ ಸ್ವಚ್ಛ ಮಾಡ್ಕೊಂತೀರಿ, ಮತ್ತೊಬ್ಬರಿಗೆ ಸರಿಯಾಗಿ ಕಾಣಬೇಕಂತ ತಿಳ್ಕೊಂಡು ಶುಭ್ರವಾದ ಬಟ್ಟೆ ನೀವೆಲ್ಲ ಧರಿಸುವಂತೀರಿ, ಇದೆಲ್ಲ ನಿಮಗೆಲ್ಲ ಗುರುತದೆ. ಅದರ ಹೊರಗಿನ ಶುದ್ಧಿಯನ್ನು ಮಾಡೋದು ನಿಮಗೆ ಗುರ್ತಿದ್ದಂಗ ಒಳಗಿನ ಶುದ್ಧಿಯನ್ನು ಮಾಡಿಕೊಳ್ಳೋದು ಬಹಳ ಜನರಿಗೆ ಗುರುತಿರಂಗಿಲ್ಲ. ಈಗ ನಿಮ್ಮ ಮನೆಯೊಳಗ ತಾಮ್ರದ್ದೋ ಅಥವಾ ಹಿತ್ತಾಳೆಯೋ ಕೊಡ ಇರ್ತಾರೆ, ಯಾರಾದ್ರೂ ಹೆಣ್ಮಕ್ಳು ಹೊಳೆಗೆ ಕೆರೆಗೆ ನೀರ್ ತರ್ಲಿಕ್ಕೆ ಹೋದ್ರು ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಆ ಕೊಡ ಸ್ವಚ್ಛವಾಗಿ ಬೆಳಗ್ತಾರ. ಎಲ್ಲಿ ಬೆಳಗ್ತಾರ ಗುರುತ ನಿಮಗ? ಮೇಲೆ ಬೆಳಗ್ತಾರ. ಕೊಡದ ಹೊರಭಾಗ ಥಳ ಥಳ ಥಳ ಥಳ ಹೊಳಿತಾ ಇರ್ತದ, ಆದ್ರೆ ಒಳಗ್ ಹಣಿ ಕಾಯಕ್ಕೆ ನೋಡಿದ್ರೆ ಇದೆಲ್ಲ ಕರ್ರಗ ಒಳಗ್ ಮಸಿ ತುಂಬಿದಂಗ ಆಗಿರುತ್ತೆ. ನೀರು ತುಂಬೋದೆಲ್ಲೇನು ಹೊರಗೋನು ಒಳಗು ಅಂದ್ರೆ ನೀರು ತುಂಬೋದು ಒಳಗ, ಬೆಳಗೋದು ಹೊರಗ. ಮತ್ತೇನು ಉಪಯೋಗ ಅಂತಾರ. ಸುಮ್ಮನೆ ಮಂದಿಗೆ ನೋಡಕ್ ಚಂದ ಕಾಣಿಸ್ತದ, ಏ ಕೊಡ ಬಹಳ ಸ್ವಚ್ಛದ ಅನಿಸ್ತದ, ಪರಂತು ಒಳಗ್ ಹೊಲಸ ತುಂಬಿಕೊಂಡದ. ಅದಕ್ಕೊಬ್ಬ ಹಿಂದಿ ಕವಿ ಹೇಳ್ತಾನೆ, ತನು ಸುಂದರ ಮನ ಮಲಿನ ಕೈಸೆ ವಿಷಪೂರಿತ ಕನಕ ಘಟ ಜೈಸೆ ಅಂತಾರ. ಮೇಲೆ ಬಹಳ ಅದು ಸುಂದರವಾಗಿ ತೋರ್ತಾ ಇದೆ, ಆದ್ರ ಒಳಗ ಮಲಿನವಾಗಿತ್ತಂದ್ರೆ ಹೇಗೆ ಅಂದ್ರೆ ಬಂಗಾರದ ಕೊಡದೊಳಗ ಅಕಸ್ಮಾತ್ ಆಗಿ ವಿಷ ತುಂಬಿಟ್ರ ಅದು ಹೇಗೋ ಹಾಗೆ ಅಂತಾರವರು. ಹೊರಗ ಬಹಳ ಸ್ವಚ್ಛದ, ಅದು ಒಳಗ ಮಲಿನ ಇತ್ತು ಅಂದ್ರ ಆ ಹೊರಗಿನ ಸ್ವಚ್ಛತೆ ಯಾವುದಕ್ಕೂ ಉಪಯೋಗ ಬರಂಗಿಲ್ಲ. ಅದಕ್ಕೆ ಹೊರಗೆ ಎಷ್ಟು ನಾವು ಶುದ್ಧ ಮಾಡ್ತೀವಿ ಅಷ್ಟು ಒಳಗೂ ಕೂಡ ಸ್ವಚ್ಛವಾಗಿ ತಿಕ್ಕಿ ಶುಭ್ರ ಮಾಡಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂತ ಮಾತನ್ನ ಹೇಳ್ತಾರೆ. ಒಂದು ಊರಿನೊಳಗ ಹೀಗೆ ಪ್ರವಚನ ನಡೀತಾ ಇತ್ತು. ಆ ಪ್ರವಚನ ಹೇಳ್ತಕ್ಕಂಥ ಸಂತರು ಮಹಾತ್ಮರು ದಿನ ಆಲು ಕೂಡ ಊರೊಳಗ ಭಿಕ್ಷಾ ಬೇಡ್ಕೊಂಡು ಊಟ ಮಾಡ್ತಾ ಇದ್ರು. ಮನೆಯಲ್ಲಿ ಅನೇಕ ಜನ ಹೆಣ್ಮಕ್ಳು ಮಾಡಿರ್ತಕ್ಕಂತ ಪಕ್ವಾನವನ್ನ ಅಡಿಗೆಯನ್ನ ಮಹಾತ್ಮರಿಗೆ ಭಿಕ್ಷೆ ಅಂತ ಬೇಡ ನೀಡ್ತಾ ಇದ್ರು. ಒಂದ್ ದಿವಸ ಒಬ್ಬ ಹೆಣ್ಮಗಳು ಆ ಮಹಾತ್ಮರಿಗೆ ಹೇಳಿದಂತ, ನಾಳೆಗೆ ನೀವು ನನಗೇನಾದರೂ ಒಳ್ಳೆ ಧರ್ಮದ ಉಪದೇಶ ಮಾಡ್ರಿ, ನಾ ನಿಮಗ ಪಕ್ವಾನ್ನ ಅಡಿಗೆ ಮಾಡಿ ನಿಮಗೆ ಊಟಕ್ಕೆ ನಾನು ನೀಡ್ತೇನೆ ಅಂತ ತಿಳ್ಕೊಂಡು ಕೇಳಿಕೊಂಡ್ಲು. ಅದಕ್ಕೆ ಬೇರೆ ಬೇರೆ ಮನೆ ಹೋಗೋ ಜರುತ್ತಿಲ್ಲ, ನನ್ನ ಮನೆಯೊಳಗ ನೀವು ಹೊಟ್ಟೆ ತುಂಬ ಪ್ರಸಾದ ಮಾಡ್ರಿ, ಆದ ನನಗ ದಿವ್ಯ ಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಕೇಳಿಕೊಂಡ್. ಅವರು ಆಗ್ಲಂತ ತಿಳ್ಕೊಂಡು ಬಂದರು. ಬರುವಾಗ ಏನ್ ಮಾಡಿದ್ರಂದ್ರ ತಮ್ಮದೊಂದು ಭಿಕ್ಷಾ ಪಾತ್ರ ಇತ್ತು, ಆ ಭಿಕ್ಷಾ ಪಾತ್ರೆಯನ್ನು ಹೊರಗೆ ಬಹಳ ಸ್ವಚ್ಛವಾಗಿ ಬೆಳಗ್ಗೆ ಬೆಳ್ಳಗ ಮಾಡಿಕೊಂಡು ಒಳಬಾಜು ಮಾತ್ರ ಈ ಕೆಸರೆಲ್ಲ ಬಡ್ಕೊಂಡು ತೊಂಬಂದಿರೋದ. ಅವಾಗ ಅಲ್ಲಿ ಬಂದ ಕೂಡಲೇ ಭಿಕ್ಷಾಂದಿ ಅಂತಂದಾಗ ಅವ್ರ ಹೆಣ್ಮಗಳು ಕೂಡಿಸಿದ್ಲು, ನೀಡಮ್ಮ ಈ ಪಾತ್ರೆಯಲ್ಲಿ ಊಟಕ್ಕೆ ನೀಡು ಅಂತಂದಾಗ ಆಕೆ ಹಣಿಯೊಳಗೆ ಹಣಿ ಹಾಕಿ ಹಣಿಕ ಹಾಕಿ ನೋಡ್ತಾಳ ಪಾತ್ರೆಯೊಳಗೆ ಒಳಗೆಲ್ಲ ಕೆಸರೆಲ್ಲ ತುಂಬ್ಯದ. ಹೊರಗೆ ಮಾತ್ರ ಬಹಳ ಸ್ವಚ್ಛವಾಗಿ ಕಾಣ್ತಾ ಇದೆ, ಒಳಗೆ ಮಾತ್ರ ಹೊಲಸು ತುಂಬಿಕೊಂಡದ. ಅವಾಗ ಮಹಾತ್ಮರಿಗೆ ಆ ಹೆಣ್ಮ ಹೇಳ್ತಾರ, ಬುದ್ಧಿ ಇದ್ರ ಬಹಳ ಒಳಗೆ ಹೊಲಸದ, ಇದ್ರಾಗ ಆಹಾರ ಹಾಕ್ಲಿಕ್ಕೆ ಬರಂಗಿಲ್ಲ ಇದು ಅಂತ. ಯಾಕಮ್ಮ ಏನ್ ಹಾಕದ ಹಾಕಿದ್ರೆ ಅಂದ್ರೆ ಹಾಕಿದ್ರೆ ನಿಮಗೆ ಊಟ ಮಾಡಕ್ ಬರೋದಿಲ್ಲ, ಅದು ಆ ಪಾತ್ರೆ ಹೊಲಸೆಲ್ಲ ಅನ್ನಕ್ಕೆ ಹತ್ತದ, ಅದಕ್ಕೆ ನಿಮ್ಗೆ ಊಟ ಮಾಡ್ಲಿಕ್ ಬರೋದಲ್ಲ, ಆ ಪಾತ್ರೆ ಕೊಡ್ರಿ ನಾ ಸ್ವಚ್ಛ ಮಾಡಿ ಆಮೇಲೆ ನಿಮ್ಗೆ ಹಾಕ್ತೇನೆ ಅಂತ ತಿಳ್ಕೊಂಡೇಳಿ. ಆ ಪಾತ್ರೆಯನ್ನ ತಗೊಂಡು ಹೋಗಿ ಸ್ವಚ್ಛವಾಗಿ ಬೆಳಗ್ಗೆ ಆಮೇಲೆ ಅದರೊಳಗೆ ಪದಾರ್ಥವನ್ನು ಹಾಕಿದ್ಲಂತ. ಆಮೇಲೆ ಅವ್ರು ಯಥೇಚ್ಛವಾಗಿ ಊಟ ಮಾಡಿದ್ರು, ಊಟ ಮಾಡಿ ಹಾಗೆ ಹೊಂಟು ಬಿಟ್ರು. ಅಲ್ರಿ ನಿಮ್ಗೆ ನಾ ಊಟಕ್ಕೆ ಎದಕ್ಕೆ ಹಾಕೀನಿ ಅಂದ್ರೆ ನನಗೇನಾದರೂ ಉಪದೇಶ ಮಾಡ್ರಿ ಅಂತ ನಾ ಊಟಕ್ಕೆ ಹಾಕೀನಿ, ನೀವು ಆಗ ಊಟ ಮಾಡಿ ಹೊಂಟು ಬಿಟ್ಟಿರಲ್ಲ, ಅದಕ್ಕೆ ನನಗೇನು ಹೇಳೇ ಇಲ್ಲಲ್ಲ ಅಂತಂದ್ರೆ ನಾ ಏನ್ ಹೇಳೋದವ ನೀನ್ ನಮ್ಗೆ ಹೇಳಿಬಿಟ್ಟಿ ಅಂದ್ರ. ಅವ್ರು ಅಂದ್ರೆ ಏನಾದರೂ ಒಳ್ಳೆ ಪದಾರ್ಥ ನಾವು ಹಾಕಬೇಕಾದ್ರೆ ಅದು ಹಾಕಿಸಿಕೊಳ್ತಕ್ಕಂಥ ಪಾತ್ರೆ ಶುದ್ಧವಾಗಿರಬೇಕು ಸ್ವಚ್ಛವಾಗಿರಬೇಕು ಅನ್ನುವಂಥ ಮಾತನ್ನ ನೀನೇ ನಮಗೆ ಹೇಳಿದೆ. ಅದಕ್ಕೆ ತತ್ವಜ್ಞಾನವನ್ನು ಪಡಿಬೇಕಾದ್ರೆ ಆತ್ಮ ಪರಮಾತ್ಮರ ಅರಿವನ್ನೇ ಮಾಡ್ಕೋಬೇಕಾದ್ರೆ ಮೊಟ್ಟ ಮೊದಲು ಮನಸ್ಸನ್ನುವಂಥದ್ದನ್ನು ಸ್ವಚ್ಛ ಮಾಡ್ಕೋಬೇಕು, ಮನಸ್ಸು ಶುದ್ಧವಾಗಲಾರದೆ ಏನು ಉಪಯೋಗ ಇಲ್ಲ ಅನ್ನುವಂತ ಮಾತು ಹೇಳಿದರು. ಅದಕ್ಕನ ಬಸವಣ್ಣವರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಶುದ್ಧಿ ಅಂತ ಹೇಳಿದರು. ನಮ್ಮ ಒಳ ಹೊರಗ ಶುದ್ಧವಾಗಬೇಕಾದಾಗ ಏನು ಮಾಡಬೇಕನ್ನುವಂಥ ಮಾತನ್ನು ಬಹಳ ಸುಂದರವಾಗಿ ಹೇಳಿದ. ಮತ್ತೊಬ್ಬರ ಧನವನ್ನು ಅಪಹರಣ ಮಾಡಬೇಡ, ಯಾವ ಕಾಲಕ್ಕೂ ಸುಳ್ಳು ಹೇಳಬೇಡ, ನಿನ್ನನ್ನು ನೀನು ವರ್ಣನಾ ಮಾಡ್ಕೋಬೇಡ, ಮತ್ತೊಬ್ಬರ ಬಗ್ಗೆ ನಿಂದೆ ಮಾಡಬೇಡ ಅನ್ನುವಂಥ ಕೆಲವೊಂದು ಮಾತುಗಳನ್ನು ಹೇಳಿದರಲ್ಲ, ಈ ಮಾತುಗಳನ್ನು ಯಾರು ಆಚರಣೆ ತರ್ತಾರಲ್ಲ ಅವರ ಅಂತಂಗರಂಗನೂ ಶುದ್ಧವಾಗಿರ್ತದ, ಅವರ ಬಹಿರಂಗವೂ ಕೂಡ ಪರಿಶುದ್ಧವಾಗಿರ್ತದೆ. ಹೀಗೆ ಅಂತರಂಗ ಬಹಿರಂಗಗಳನ್ನು ಪರಿಶುದ್ಧ ಮಾಡಿಕೊಂಡಿರ್ತಕ್ಕಂಥ ಏನು ಜೀವಾತ್ಮದನ ಅವನಿಗೆ ಇಲ್ಲಿ ಪಿಂಡ ಪಿಂಡ ಅಂತ ಕರ್ಕೊಂಡ್ಬಂದ. ಈ ಪಿಂಡ ಸ್ಥಳದಲ್ಲಿ ಮುಂದೆ ಹೇಳ್ತಾ, ಈ ಜಗತ್ತನ್ನುವಂತಹದ್ದು ಹೇಗೆ ಹುಟ್ಟಿತು, ಈ ಜಗತ್ತಿನೊಳಗೆ ಜೀವಿಗಳು ಹೇಗೆ ಹುಟ್ಟಿಕೊಂಡು ಬಂದ್ರು ಅನ್ನುವಂತಹದ್ದನ್ನು ಹೇಳು ಸಲುವಾಗಿ ಹೇಳ್ತಾರವರು. ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ. ಒಂದು ಪ್ರಶ್ನೆ ಕೇಳ್ತಾರೆ, ಈ ಜಗತ್ತನ್ನುವಂತಹದ ಸೃಷ್ಟಿ ಯಾವಕ್ಕಿಂತಲೂ ಪೂರ್ವದಲ್ಲಿ ಏನಿತ್ತು ಅನ್ನುವಂಥ ಮಾತು ಕೇಳ್ತಾರೆ. ಈ ಜಗತ್ತಿನೊಳಗೆ 84 ಲಕ್ಷ ಪ್ರಕಾರದ ಜೀವರಾಶಿಗಳನ್ನು ನಾವು ನೋಡ್ತೀವಿ, ಪಂಚ ಮಹಾಭೂತಗಳನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಇಷ್ಟು ನಾನಾ ವೈಚಿತ್ರ್ಯದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಜಗತ್ತು ಹುಟ್ಟುಕ್ಕಿಂತಲೂ ಪೂರ್ವದೊಳಗೆ ಮೊಟ್ಟ ಮೊದಲು ಏನಿತ್ತು ಅನ್ನುವಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಅಂತ ಹೇಳ್ತಾರೆ. ಈ ಜಗತ್ತು ಸೃಷ್ಟಿಯಾಗಕ್ಕಿಂತಲೂ ಪೂರ್ವದಲ್ಲಿ ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮನೇ ಇದ್ದ, ಮತ್ತೇನೇನು ಇದ್ದಿಲ್ಲ ಅಂತ ಹೇಳ್ತಾರೆ. ಪರಮಾತ್ಮ ಇದ್ದ ಅಂದ ಕೂಡಲೇ ಹೆಂಗಾರ ಪರಮಾತ್ಮ ಎಷ್ಟು ಮಂದಿ ಇದ್ರು ಅಂದ್ರೆ ಏಕ ಏವ ಅಂತ ಹೇಳ್ತಾರೆ, ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮ ಇದ್ದ. ಈಗ ನಾವು ದೇವರನ್ನ ಅನೇಕ ವಿಧವಾಗಿ ಪೂಜೆ ಮಾಡ್ತೇವೆ. ಕೆಲವರು ಶಿವನನ್ನ ಪೂಜೆ ಮಾಡ್ತಾರೆ, ಕೆಲವರು ದೇವಿ ಪೂಜೆ ಮಾಡ್ತಾರೆ, ಕೆಲವರು ಗಣಪತಿ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಇನ್ನೂ ಅನೇಕ ದೇವತೆಗಳು ಒಂದಲ್ಲ ಎರಡಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯೊಳಗೆ 33 ಕೋಟಿ ದೇವತೆಗಳನ್ನು ನಾವೆಲ್ಲ ಬೇರೆ ಬೇರೆ ಆಕಾರದಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದೆ. ಹಾಗಾದರೆ ದೇವರು ಎಷ್ಟದಾರ ಅಂತ ತಿಳ್ಕೊಂಡು ವಿಚಾರ ಮಾಡಿದರೆ ನಮ್ಮ ನಮ್ಮ ದೃಷ್ಟಿಯಲ್ಲಿ ದೇವರು ಬಹಳ ಅದಾವ. ನಮ್ಮ ದೇವರು ಬೇರೆ, ನಿಮ್ಮ ದೇವರು ಬೇರೆ, ಅವರ ದೇವರು ಬೇರೆ. ಇನ್ನು ಒಂದ ದೇವರಿಗೇನೆ ನಾವು ಜಗಳ ಮಾಡುವಂತ ಸಂದರ್ಭ ಇರ್ತದೆ. ದೇವರು ಒಂದೇ ಇದ್ರೂ ಕೂಡ ಅದರಾಗ ಇವ್ರ ದೇವರು ಹೆಚ್ಚು ಅವ್ರ ದೇವರು ಹೆಚ್ಚು ಅಂತಕ್ಕಂಥ ಜಗಳನು ಕೂಡ ಮಾಡ್ತಾರೆ. ಈ ಸಾರ್ವಜನಿಕವಾಗಿ ಗಣಪತಿ ಕುಂಡ್ರಿಸ್ತಿರ್ತಾರೆ, ನಿಮಗೆಲ್ಲ ಗುರುತ ಗಣೇಶ ಚತುರ್ಥಿಯೊಳಗೆ ಯಾವ ಓಣ್ಯ ಕುಂಡ್ರಿಸಿದ್ರು ಗಣಪತಿನೇ ಇರ್ತದೆ. ಪರಂತು ಒಮ್ಮೆ ಅದನ್ನು ವಿಸರ್ಜನೆ ಮಾಡೋ ಕಾಲಕ್ಕೆ ಉತ್ಸವ ತೆಗಿತಿರ್ತಾರಲ್ಲ, ಅವಾಗ ನಮ್ಮ ಓಣಿ ಗಣಪತಿ ಮುಂದಿರಬೇಕು, ನಿಮ್ಮ ಓಣಿ ಗಣಪತಿ ಹಿಂದಿರಬೇಕಂತ ತಿಳ್ಕೊಂಡು ಹೇಳಿ ಆ ಗಣಪತಿ ಗಣಪತಿ ಭಕ್ತರ ಜಗಳ ಮಾಡ್ತಾರೆ. ದೇವರು ಒಬ್ಬನೇ, ಏ ನಮ್ಮ ಗಣಪತಿ ಮುಂದಿರಬೇಕಂತಾರೆ, ನಿಮ್ಮ ಗಣಪತಿ ಆದ್ರೇನು ಅವ್ರ ಗಣಪತಿ, ಅವ್ರ ಗಣಪತಿ ಅಲ್ಲ ಒಟ್ಟಿಗೆ ಅನ್ನುವಂಥ ತಿಳುವಳಿಕೆ ಶುದ್ಧ ಇರಂಗಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ಬುದ್ಧಿ ಅನ್ನುವಂಥ ಎಷ್ಟದೋ ಅಷ್ಟು ಭೇದ ನಮ್ಮಲ್ಲಿ ಅದ. ಅದಕ್ಕೆ ಪಿಂಡೇ ಪಿಂಡೇ ಮತ್ತಿರ್ಭಿನ್ನ ಅಂತಾರೆ. ಎಷ್ಟು ಶರೀರಗಳದಾವ ಅಷ್ಟು ಬುದ್ಧಿಗಳು ಬೇರೆ ಅದಾವೆ, ಎಷ್ಟು ಬುದ್ಧಿ ಬೇರೆ ಅದಾವ ಅಷ್ಟು ದೇವರೂ ಬೇರೆ ಬೇರೆ. ಒಂದೇ ದೇವರು ಅಷ್ಟು ಪ್ರಕಾರವಾಗಿ ತೋರ್ತು. ಈಗ ಆಕಾಶದಲ್ಲಿ ಸೂರ್ಯ ಒಬ್ಬನೇ ಇದ್ರು ಕೂಡ ನಿಮ್ಮ ನಿಮ್ಮ ಮನೆ ಮುಂದೆ ಒಂದೊಂದು ಕೊಡದೊಳಗ ನೀರು ತುಂಬಿಟ್ರಿ.

0: ತುಂಬಿಟ್ರು ಕೂಡ ಸಾವಿರ ಸೂರ್ಯ ಕಾಣ್ತಾರ, ಲಕ್ಷ ಕೊಡ ತುಂಬಿಟ್ರು ಲಕ್ಷ ಸೂರ್ಯ ಕಾಣ್ತಾನೆ. ಪರಂತು ಸೂರ್ಯ ಒಬ್ಬನೋ ಸಾವಿರನೋ ಅಂತ ಕೇಳಿದ್ರೆ ಒಬ್ಬನೇ ಮೂಲ, ಅವಂದೇ ಪ್ರತಿಬಿಂಬ ಎಲ್ಲ ಕಡೆಗೆ ಬಿದ್ದಿರ್ತಾ ಇದ್ದ. ಅದಕ್ಕನ ಏಕಂ ಸದ್ವಿಪ್ರಾಹ ಬಹುದಾ ವದಂತಿ ಅಂದ್ರು. ಒಬ್ಬನೇ ಆದ ದೇವರಿ ನಾವು ಅನೇಕ ಹೆಸರುಗಳನ್ನು ಕೊಟ್ಟಿದ್ದೇವೆ. ಕನ್ನಡದಲ್ಲಿ ಸರಳ ದೇವನೊಬ್ಬ, ನಾಮ ಹಲವು ಅಂತಂದ್ರು. ದೇವರು ಒಬ್ಬನೇ ಇದ್ದಾನೆ, ಅವನ ಹೆಸರು ಮಾತ್ರ ಬಾಳದವು ಅಂತ. ಹೌದ್ರಿ, ಒಬ್ಬ ದೇವನ ಹೆಸರ್ಯಾಕೆ ಎಷ್ಟು ಬಂದು ಅಂತಂದ್ರೆ, ದೇವರು ಒಬ್ಬನೇ ಇದ್ರು ಹೆಸರ್ಯಾಕೆ ಎಷ್ಟಾದ್ ಅಂದ್ರೆ ನಾವು ಹೆಸರಿಟ್ಟಿವಷ್ಟೇ. ದೇವರು ಹೆಸರಿಟ್ಟುಕೊಂಡ ಹುಟ್ಟಿಲ್ಲ, ದೇವ್ರ ಹೆಸರಿಟ್ಟುಕೊಂಡು ಬಂದಿಲ್ಲ. ನಾವು ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಬೇರೆ ಬೇರೆ ಹೆಸರಿಡ್ತೀವಲ್ಲ ನಮ್ಮ ಮನ್ಯಾಗ, ಹಾಗೆ ನಮ್ಮ ದೇವರಿಗೆಲ್ಲ ನಾವು ಬೇರೆ ಬೇರೆ ಹೆಸರಿಟ್ಟಿವಿ. ಒಬ್ಬನೇ ಮನುಷ್ಯ ನನಗೆ ಹೆಸರಿರ ಸಾಧ್ಯ ಆಗ್ತದೆ. ಈಗ ಮನೆಯೊಳಗೆ ಒಬ್ಬ ಯಜಮಾನ್ ಇರ್ತಾನೆ, ಆ ಯಜಮಾನನ ಒಬ್ಬವ ಅಣ್ಣ ಅಂತ ಕರೀತಾನೆ, ಇನ್ನೊಬ್ಬವ ಅಪ್ಪ ಅಂತ ಕರೀತಾನೆ, ಮತ್ತೊಬ್ಬವ ಮಾವ ಅಂತ ಕರೀತಾನೆ, ಇನ್ನೊಬ್ಬವ ಕಾಕ ಅಂತ ಕರೀತಾನೆ, ಇನ್ನೊಬ್ಬವ ದೊಡ್ಡಪ್ಪ ಅಂತ ಕರೀತಾನೆ. ಯಾರ ಕರೆದ್ರು ಹೂನ ಅಂತಾನ. ತಮ್ಮ ಕರೆದಾಗ ಅಣ್ಣ ಆಗಿರ್ತಾನೆ, ಅಣ್ಣ ಕರೆದಾಗ ಅವ ತಮ್ಮ ಆಗಿರ್ತಾನೆ, ಅಳೆಯ ಕರೆದಾಗ ಮಾವ ಆಗಿರ್ತಾನೆ, ಮಾವ ಕರೆದಾಗ ಅವ ಅಳೆಯ ಆಗಿರ್ತಾನೆ, ಹೆಂಡತಿ ಕರೆದಾಗ ಗಂಡ ಆಗಿರ್ತಾನೆ, ಇನ್ನ ಮಗ ಕರೆದಾಗ ತಂದೆ ಆಗಿರ್ತಾನೆ. ಪರಂತು ಅವ ಖರೆ ಏನು, ಏನು ಗಂಡನೋ, ಏನು ತಂದೆನೋ, ಏನು ಮಗನೋ, ಏನು ಮಾವನೋ, ಏನಂದ್ರೆ ಅವ ಏನೂ ಅಲ್ಲ, ಆದ್ರೆ ಎಲ್ಲಾನೂ ಹೌದು ಅಂತ. ಯಾಕಂದ್ರೆ ನಾವೆಲ್ಲ ಕರೆಯೋರು ಬೇರೆ ಬೇರೆ ಇದೀವಲ್ಲ. ಮಗ ಕರೆದಾಗ ತಂದೆ ಆಗಿರ್ತಾನೆ, ಅಣ್ಣ ಕರೆದಾಗ ತಮ್ಮ ಆಗಿರ್ತಾನೆ, ತಮ್ಮ ಕರೆದಾಗ ಅಣ್ಣ ಆಗಿರ್ತಾನೆ, ಅಳೆಯ ಕರೆದಾಗ ಮಾವ ಆಗಿರ್ತಾನೆ, ಮಾವ ಕರೆದಾಗ ಅಳೆಯ ಆಗಿರ್ತಾನೆ. ಇದೆಲ್ಲ ಆಗ ಒಬ್ಬನೇ ಹೆಂಗೋ ಹಾಗ ದೇವರನ್ನು ಪೂಜೆ ಮಾಡತಕ್ಕಂಥ ಭಕ್ತರು ಅನೇಕ ಪ್ರಕಾರವಾಗಿದೆ. ಯಾರಿಗೆ ಶಿವನ ಪೂಜೆ ಮಾಡಬೇಕನ್ನಿಸ್ತದ ಅವರವನಿಗೆ ಶಿವ ಅಂತ ಹೆಸರಿಟ್ಟು, ಯಾರಿಗೆ ಶಕ್ತಿ ಪೂಜೆ ಮಾಡಬೇಕಾಗ್ಯದ ಅವರು ಅದಕ್ಕೆ ಶಕ್ತಿ ಅಂತ ಹೆಸರಿಟ್ಟು, ಯಾರಿಗೆ ಗಣಪತಿ ಪೂಜೆ ಮಾಡಬೇಕು ಅದಕ್ಕೊಂದು ಆಕಾರ ಗಣಪತಿ ಅಂತ ಕೊಟ್ಟರು, ಅದಕ್ಕೆ ಗಣಪತಿ ಅಂತ ಹೆಸರಿಟ್ಟು. ಪರಂತು ನಾಮ ರೂಪ ಬೇರೆಯಾದ್ರೂ ಕೂಡ ಮೂಲ ವಸ್ತು ಒಂದೇ ಆಗಿರ್ತದೆ. ಈ ನಿಮ್ ಉದಾಹರಣೆ ಕೊಡಬೇಕಂದ್ರೆ, ಮಳೆಗಾಲದೊಳಗೆ ಮಳೆ ಆಗ್ತದೆ, ಎಲ್ಲಾ ಊರಾಗೂ ಮಳೆ ಬೀಳಬೇಕಾದ್ರೆ ಆಕಾಶದಿಂದ ನಮ್ಗೆ ಬೀಳ್ತದೆ, ಅದು ಮೋಡನೇ ಮಳೆಯಾಗಿ ನೀರಾಗಿ ಕೆಳಗೆ ಬೀಳ್ತಿರ್ತದೆ. ಕೆಳಗೆ ಬಿದ್ದಿರ್ತಕ್ಕಂತ ನೀರು, ನೀರಿನ ಸ್ವಭಾವ ಏನಪ್ಪ ಅಂದ್ರೆ ಯಾವ ಕಡೆ ಇಳುಕಿಳಿತಾನೆ ಹರ್ಕೋಂತ ಹೋಗ್ತದ. ನಿಮ್ ಊರಾಗ ಬಿದ್ದಿರ್ತಕ್ಕಂಥ ನೀರು ಅಲ್ಲೇ ನಿಲ್ಲಂಗಿಲ್ಲ, ಅದು ಸಣ್ಣ ಸಣ್ಣ ಗಟಾರ ಹರಿತದ, ಮುಂದೋಗಿ ಹೊಳಿ ಕೂಡ್ತದ, ಹೊಳಿ ಹೋಗಿ ಮತ್ತೊಂದು ಹೊಳಿ ಕೂಡ್ತದ. ಅದರ ಬೇರೆ ಬೇರೆ ಹೆಸರಿನಿಂದ ಅದು ಹರಿತಾ ಇರ್ತದೆ. ಮೇಲೆ ಆಕಾಶದಾಗಿರುವಾಗ ಒಂದೇ ರೀತಿಯಾಗಿರ್ತಕ್ಕಂಥ ಮೋಡ ಇದ್ರೂ ಕೂಡ ಅದು ಮಳೆಯಾಗಿ ಕೆಳಗೆ ಬೀಳುವಾಗ ಎಲ್ಲ ಒಂದೇ ಇರ್ತದೆ. ಕೆಳಗೆ ಬಿದ್ದು ಕೂಡಲೇ ಹರಿಯುವ ಕಾಲಕ್ಕೆ ಅದಕ್ಕೆ ಹೆಸರು ಬೇರೆ ಬೇರೆ ಬರ್ತಾವ. ಒಂದಕ್ಕೆ ನಾವು ಗಂಗಾ ನದಿ ಅಂತ ಕರೆದಿವಿ, ಇನ್ನೊಂದಕ್ಕೆ ಯಮುನಾ ಅಂತ ಕರೆದಿವಿ, ಒಂದಕ್ಕೆ ನೀವು ಕೃಷ್ಣ ಅಂತ ಕರೀತೀರಿ, ಭೀಮಾ ಅಂತ ಕರೀತೀರಿ, ಮಲಪ್ರಭಾ ಅಂತ ಕರೀತೀರಿ. ಇವೆಲ್ಲ ಬೇರೆ ಬೇರೆ ಹೆಸರಿಂದ ನದಿ ಹರ್ಕೋ ಅಂತ ಹೋಗ್ತಾವ. ಇವೆಲ್ಲ ನದಿ ಎಲ್ಲಿ ಹೋಗ್ತಾವ ಅಂದ್ರೆ ಎಲ್ಲಾ ನದಿಗಳು ಹರಿತ ಹರಿತ ಸಮುದ್ರಕ್ಕೆ ಹೋಗ್ತಾವ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಬಿದ್ದಿರುವಂತಹ ನದಿ ನೀರನ್ನು ನಾವೆಲ್ಲ ಉಪಯೋಗ ಮಾಡ್ಕೊಂತೀವಿ. ನಾವು ಉಪಯೋಗ ಮಾಡಿ ಉಳಿದಿರುವಂತಹ ನೀರು ಹರಿತ ಹರಿತ ಹೋಗಿ ಕೊನೆಗೆಲ್ಲಿ ಸೇರ್ತಪ್ಪ ಅಂದ್ರೆ ಸಮುದ್ರವನ್ನೇ ಸೇರ್ತಾವ. ಒಂದು ನದಿಗೆ ನಾವು ಗಂಗಾ ಅಂತೀವಿ, ಇನ್ನೊಂದು ನದಿಗೆ ಭೀಮಾ ಅಂತೀವಿ, ಒಂದು ಕೃಷ್ಣ ಅಂತ ಕರಿತೀವಿ. ನೀರು ನೀವು ತಗೊಂಡ್ರ ಕೈಯಾಗ, ಆ ನದಿಯಾಗಿದ್ದಾಗ ಅದಕ್ಕೆ ನೀವು ಕೃಷ್ಣ ನೀರು ಅಂತ ಹೇಳ್ತಾರೆ. ಮಲಪ್ರಭಾ ನದಿ ಹೋದಾಗ ಇದಕ್ಕೆ ಮಲಪ್ರಭಾ ನದಿ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಒಂದು ಹತ್ತು ಕೊಡದಾಗ ಹತ್ತು ನದಿ ನೀರು ತಗೊಂಡು ಬಂದ ಅಂತ ತಿಳ್ಕೊ. ಬೇರೆ ಬೇರೆ ಕೊಡ ತುಂಬಿಕೊಂಡ್ ಬಂದು ಇಟ್ಟಲ್ಲಿ. ಇದು ಯಾವ ನದಿಯಪ್ಪ, ಇದು ಯಾವ ನೀರು ಹೇಳೋದು ನಿಮ್ಗೆ ಯಾರು ಹೇಳಕ್ ಬರ್ತದಲ್ಲ. ನೀವು ಅಲ್ಲೇ ನದಿ ನೋಡಿದಾಗ ಹೇಳ್ತಿರೋದು ಭೀಮಾ ನದಿ ನೀರು ಅಂತ ಹೇಳ್ತಾರೆ. ಗಂಗಾ ನದಿಗಿದೆ ಅದಕ್ಕೆ ಗಂಗಾ ನದಿ ನೀರು ಅಂತ ಕರೀತಾರೆ. ಆದ್ರೆ ಗಂಗಾ, ಯಮುನಾ, ಕೃಷ್ಣ, ಗೋದಾವರಿ, ಮಲಪ್ರಭಾ ಎಲ್ಲಾ ನದಿಗಳ ನೀರನ್ನ ಬೇರೆ ಬೇರೆ ಕೊಡ ತುಂಬಿಕೊಂಡು ಇಲ್ಲಿ ಇಟ್ಟು ಬಿಟ್ರಿ. ಇದು ಯಾವ್ದ ಹೆಸರು ಹೇಳಿದ್ರೆ ಯಾರಿಗೆ ಹೇಳಕ್ ಬರಂಗಿಲ್ಲ, ಯಾಕೆ ಎಲ್ಲ ನೀರು ಒಂದೇ ಇರ್ತಾವ. ತನ್ನ ಹರಿತಕ್ಕಂಥ ದಾರಿ ಬಿಟ್ಟು ಅಂದ್ರೆ ಅದ್ರ ಹೆಸರು ಕಳ್ಕೊಂಡ್ಬಿಡ್ತದ. ಇದು ಅಲ್ಲದೆ ಹರಿಯುವಂತ ನೀರಿನ ಹರಿತಾ ಹರಿತಾ ಹೋಗಿ ಸಮುದ್ರದಲ್ಲಿ ಅವ ಕೂಡ್ಕೊಂತಾವೆ. ಆ ಕೂಡಿಕೊಳ್ಳು ತನಕ ಹೆಸರು ಬೇರೆ ಇರ್ತದೆ. ಕೂಡಿಕೊಂಡು ಮೇಲಕ್ಕೆ ಅದರ ನಾಮನು ಹೋಗ್ತದ, ಅದರ ರೂಪನು ಹೋಗ್ಬಿಡ್ತದೆ. ಸಮುದ್ರವನ್ನು ಸೇರಿದ ಮೇಲೆ ಎಲ್ಲಾ ನದಿ ನೀರೆಲ್ಲ ಉಪ್ಪಿನ ನೀರಾಗ್ಬಿಡ್ತ. ಅದಕ್ಕೆ ನಾಮ ರೂಪೇ ವಿಹಾಯ ಅಸ್ತಂಗಚ್ಚಂತಿ ಅಂತ ಹೇಳ್ತಾರೆ. ಪ್ರತಿಯೊಂದು ನದಿಗಳು ಸಮುದ್ರವನ್ನು ಸೇರುವಾಗ ತನ್ನ ನಾಮವನ್ನು ತನ್ನ ರೂಪವನ್ನು ಬಿಟ್ಟು ಹಾಗೆ ಒಂದೇ ಆಗಿಬಿಡ್ತವೆ. ಆಗ ನಾವೆಲ್ಲ ಬೇರೆ ಬೇರೆಯಾಗಿ ಪೂಜೆ ಮಾಡ್ತಾ ಇದ್ರೆ ದೇವರಿದ್ರು ಕೂಡ ಅದಕ್ಕೆ ಹೆಸರು ಬೇರೆ ಅದ, ರೂಪ ಬೇರೆ ಅದ, ಒಳಗೆ ನೋಡಿದ್ರೆ ತತ್ವ ಒಂದೇ ಆಗಿರುತ್ತೆ. ಅದಕ್ಕೆ ದೇವನೊಬ್ಬ ನಾಮ ಹಲವು ಅಂತ ಕರೆದು. ಅದಕ್ಕೆ ಯಾವುದೇ ದೇವರನ್ನ ಮುಟ್ಟಿ ಪೂಜೆ ಮಾಡಿದ್ರು ಕೂಡ ಅದೇ ದೇವರನ್ನ ಮುಟ್ತಾ ಇದ್ದೇವೆ. ಯಾವ ದೇವರನ್ನ ಎಲ್ಲರೂ ಮುಟ್ತಾರೋ ಅದೇ ದೇವರನ್ನ ನಾವೆಲ್ಲ ಮುಟ್ಕೊಂಡು ಬರ್ತಾ ಇದ್ದೇವೆ. ಆದರೆ ನಾವು ಹೆಸರು ಬೇರೆ ಬೇರೆ ಅಂತೀವಿ ಅಷ್ಟೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಒಂದ್ ಹಿಂಗ ಒಂದು ಶಕಾಪುರ ಅಂತ ಹಳ್ಳಿಗೆ ಒಂದ್ ದೊಡ್ಡ ಆನೆ ಬಂದಿತ್ತಂತ. ಬಹಳ ವಿಶಾಲಕಾಯವಾಗಿರ್ತಕ್ಕಂತ ಆನೆ ಅದು. ಆ ಊರಾಗ ನಾಲ್ಕೈದು ಮಂದಿ ಕಣ್ಣಿಲ್ಲದವರಿದ್ರು, ಕುರುಡ್ರಿದ್ರು. ಎಲ್ಲಾರು ಆನೆ ಬಂತು ಆನೆ ಬಂತು ಅಂದ್ಕೂಲ ಎಲ್ಲಾರು ಆನೆ ನೋಡಕ್ ಹೋದ್ರು. ಕಣ್ಣಿದ್ದವರು ಆನೆಯನ್ನ ಪೂರಾ ಪೂರಾ ನೋಡ್ತಾರ. ಅದರ ಸೊಂಡಿ, ಕಾಲು, ಬಾಲ, ಹೊಟ್ಟೆ ಎಲ್ಲ ಒಂದೇ ಕಾಲಕ್ಕೆ ನೋಡ್ತಾರ ಅವರು. ಆದ್ರ ಕಣ್ಣು ಇಳದೇ ಇರತಕ್ಕಂಥ ಮನುಷ್ಯನಿಗೆ ಮುಟ್ಟೆ ನೋಡ್ಬೇಕವ, ಅವನಿಗೆ ಪರಿಪೂರ್ಣ ನೋಡ್ಲಿಕ್ಕೆ ಆಗೋದಲ್ಲ. ಅವಾಗ ನಾಲ್ಕೈದು ಮಂದಿ ಕುರುಡಿದ್ರು, ಅವರಂದ್ರು ನಾವು ಆನೆ ನೋಡ್ಬೇಕಾಗ್ಯದ, ನಮಗೂ ಆನೆ ತೋರಿಸ್ರಿ ಅಂತಂದ್ರೆ ಹಂಗಾರ ಬಾ ತೋರಿಸ್ತು ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರು. ಆ ನಾಲ್ಕೈದು ಮಂದಿನ ಆನೆ ಸಮೀಪಕ್ಕೆ ಬಿಟ್ಟು ಕಣ್ಣಿಲ್ಲದ ಮನುಷ್ಯ ಯಾವಾಗ ಕೈ ಮುಂದೆ ಮಾಡಿಕೊಂಡು ಹೋಗ್ತಿರ್ತಾನ ಅಂದ್ರೆ ಏನ ತಿಳ್ಕೋಬೇಕಾದ್ರೆ ಕೈಯನ್ನು ತಿಳ್ಕೊ ಸ್ಪರ್ಶ ಮಾಡಿ ತಿಳ್ಕೋಬೇಕಾದ. ಅವಾಗ ಒಬ್ಬ ಹೋಗಿ ಹಿಂಗ ಕೈ ಹಚ್ಚಿದ ಕೂಡಲೇ ಆನೆದು ಹೊಟ್ಟೆ ಸಿಕ್ತ ಅವನ ಕೈಯಾಗ. ಅವ್ರು ತುಂಬಾ ಹಿಂಗ್ ಕೈ ಆಡಿಸ್ತಾ ಇದ್ದ, ಕೈ ಆಡಿಸ್ತಾ ಇದ್ದ. ಅವನು ಕೇಳಿದ್ರೇನಪ್ಪ ಆನೆ ಹೆಂಗದ ಅಂದ್ರ ನಮ್ ಮನೆ ಗ್ವಾಡ್ ಇದ್ದಂಗದ ಅಂದ ಅವ. ಯಾಕೆ ಅವನಿಗೆ ಹೊಟ್ಟೆ ಅಷ್ಟೋ ಕೈಗತ್ತ. ಇನ್ನೊಬ್ಬನಿಗೆ ಅದ್ರ ಕಾಲು ಸಿಕ್ತು. ಅದ ಮೇಲೆ ಹಿಡ್ಕೊಂಡು ಕೆಳಗಿದ ತನಕ ಕಾಲು ನೋಡ್ತಾ ಇದ್ದವ. ಏನಪ್ಪ ಆನೆ ಹೆಂಗದ ಅಂದ್ರ ನಮ್ ಮನೆಯಾಗಿನ ದೊಡ್ಡ ಕಂಬಿದ್ದಂಗದ ಅಂತ ಹೇಳ್ದ. ಇನ್ನೊಬ್ಬನಿಗೆ ಏನ್ ಸಿಕ್ಕಿತ್ತಪ್ಪ ಅಂದ್ರೆ ಅದ್ರ ಬಾಲ ಸಿಕ್ಕಿತ್ತಂತ. ಅವ ಬಾಲದ ಮೇಲೆ ಕೈಯಾಡಿಸ್ಕೋಂತ ಆನೆ ಹೆಂಗದ ಆನೆ ಹೆಂಗದ್ರೆ ಹಿಂಗ ಹೇಳ್ತಿರ್ತಿದ್ದ. ಅವಾಗ ಕೇಳಿದ್ರೆ ಏನಪ್ಪ ಆನೆ ಹೆಂಗದ ಅಂದ್ರೆ ನಮ್ ಮನ್ಯಾಗ ಒಂದು ತೇರಿನ ಹಗ್ಗದ, ಆ ತೇರಿನ ಹಗ್ಗ ಇದ್ದಂಗದ ಅಂದ. ಇನ್ನೊಬ್ಬನ ಕೈಯಲ್ಲಿ ಆನೆ ಸೊಂಡಲಿ ಸಿಕ್ಕಿತ್ತಂತ. ಅದಕ್ಕೇನಪ್ಪ ಆನೆ ಹೆಂಗದ ಅಂದ್ರ ಏ ಬಹಳ ದೊಡ್ಡ ತೇರಿನ ಹಗ್ಗ ಇದ್ದಂಗದ ಅಂತ ಹೇಳ್ದವ ಅದನ್ನು. ಅಂದ್ರೆ ಇವರೆಲ್ಲ ಏನ್ ಮಾಡ್ಯಾರಪ್ಪ ಅಂದ್ರ ಆನೆ ನೋಡ್ಯಾರ, ಆದ್ರೆ ಪೂರಾ ಪೂರಾ ಆನೆ ನೋಡಿಲ್ಲ ಅವರು. ಆನೆಯ ಒಂದೊಂದು ಅಂಗಗಳನ್ನ, ಒಂದೊಂದು ಅವಯವಗಳನ್ನ ನೋಡಿಕೊಂಡು ಅದೇ ಆನೆ ಅಂತ ಕರೀತಾರ. ಅದೇ ಆನೆಯಲ್ಲಿ ಎಲ್ಲಾ ಕೂಡಿದ್ದು ಒಂದು ಆನೆ ಆಗ್ತದೆ. ಹಾಗೆ ಯಾರ್ಯಾರು ಯಾವುದೇ ದೇವರನ್ನ ಮುಟ್ಟಿದ್ರು ಕೂಡ ನಾವೇನು ಹೆಸರಿಟ್ಟಿವಿ, ಏನು ಆಕಾರ ಕೊಟ್ಟಿವೋ ಹೆಸರು ಆಕಾರ ಸತ್ಯವಾದವುಗಳಲ್ಲ ಅಂತ. ಅವೆಲ್ಲ ಅಳದು ಹೋಗ್ತವೆ. ಯಾವ ನಾಮನು ಉಳಿಯಂಗಿಲ್ಲ, ಯಾವ ರೂಪನು ಉಳಿಯಂಗಿಲ್ಲ. ಈ ನಾಮ ರೂಪ ರಹಿತವಾಗಿರ್ತಕ್ಕಂಥ ಸತ್ತು ಚಿತ್ತು ಆನಂದ ರೂಪವಾಗಿರ್ತಕ್ಕಂಥ ಏನು ಪರಮಾತ್ಮ ಇದ್ದಾನೆ, ಅವನು ಎಲ್ಲಾ ಕಡೆ ವ್ಯಾಪಕನಾಗಿದ್ದಾನೆ ಅಂತ. ಅದೇ ಮಾತನ್ನು ಹೇಳ್ತಾರವರು, ಏಕ ಏವ ಶಿವಸಾಕ್ಷಾತ್ ಚಿದಾನಂದ ಮಯೋ ವಿಭುಹು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ. ಈ ಜಗತ್ತು ಹುಟ್ಟುಕ್ಕಿಂತಲೂ ಪೂರ್ವದಲ್ಲಿ ಏನಿತ್ತು ಅಂದ್ರೆ ಒಬ್ಬನೇ ಆಗಿರ್ತಕ್ಕಂಥ ದೇವದ ಏಕ ಏವ ಏವ ಅನ್ನೋದ್ರಿಂದ ಅದಕ್ಕೆ ಸ್ವಗತ ಸಜಾತೀಯ ವಿಜಾತೀಯ ಭೇದ ಶೂನ್ಯಾಗಿರ್ತಕ್ಕಂತ ಒಂದೇ ಒಬ್ಬರು ಪರಮಾತ್ಮ ಇದ್ದ ಅಂತ ಹೇಳ್ತಾರೆ. ಅದಕ್ಕೆ ಪ್ರಪಂಚದಲ್ಲಿ ತೋರ್ತಕ್ಕಂತ ವಸ್ತುಗಳು ಹೇಗಿದಾವಂದ್ರೆ ಬೇರೆ ಬೇರೆಯಾಗಿ ತೋರ್ತಾವ. ಈ ಒಂದು ಬೇವಿನ ಗಿಡ ಅಂದ್ರೆ ಅದು ಬೇವಿನ ಜಾತಿ ಒಂದೇ ಇದ್ರೂ ಕೂಡ ಆ ಬೇವಿನ ಜಾತಿ ಗಿಡಗಳು ಅನೇಕ ಆಗಿರ್ತಾವ, ಅದಕ್ಕೆ ಸಜಾತೀಯ ಭೇದ ಅಂತ ಕರೀತಾರೆ. ಇನ್ನು ವಿಜಾತಿ ಭೇದ ಅಂದ್ರೆ ಬೇವಿನ ಗಿಡ ಅದ, ಮಾವಿನ ಗಿಡ ಅದ, ಜಾಲಿ ಗಿಡ ಅದ, ಇನ್ನೊಂದು ಆಲದ ಗಿಡ ಅದ, ಇವೆಲ್ಲ ಜಾತಿ ಬೇರೆ ಬೇರೆ, ಅದಕ್ಕೆ ಇವಕ್ಕೆ ವಿಜಾತಿಯ ಭೇದ ಅಂತ ಕರೀತಾರೆ. ಹೀಗ ಸಜಾತಿಯ ಭೇದ, ವಿಜಾತಿಯ ಭೇದ, ಆಮೇಲೆ ಸ್ವಗತ ಭೇದ ಅಂದ್ರೆ ಒಂದೇ ವಸ್ತುವಿನಲ್ಲಿ ಅನೇಕ ಭೇದ ಇರ್ತವೆ. ಹೇಗೆ ನಮ್ದು ಒಂದು ಶರೀರ ಇದ್ರೆ ಶರೀರದಲ್ಲಿ ಭೇದ ಹೆಂಗಪ್ಪ ಅಂದ್ರೆ ಕೈ ಬೇರೆ, ಕಾಲು ಬೇರೆ, ತಲೆ ಬೇರೆ, ಹೊಟ್ಟೆ ಬೇರೆ, ಬೆನ್ನು ಬೇರೆ, ಹಂಗ ಅವಯವಗಳು ಭಿನ್ನವಾಗಿರ್ತಾ ಇದ್ದಾವೆ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.

ಪಾನಿ ರಮಿಮೀತ ಸುಕ್ರತು ಕೃಪಾಸ್ವಾಹ ಪ್ರಜಾಭ್ಯಸ್ತ್ವಾ ಪ್ರಜಾಸ್ತ್ವಾ ಅನುಪ್ರಾಣಂತು ಪ್ರಜಾಸ್ತ್ವಮಾನುಪ್ರಾಣೀಹಿ.

0: ജയകാര ಸಾಕ್ಷ್ಯಂ ಚಕ್ರೀರಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾಧ್ಯಾ ൃഹസ്പതിരാഹസ്വരാഹമിന്ദേതമാഹംസി ബൃഹസ്പതോമനസ്ഥോജഭാര ശിവേണ ബൃഹസ്പതി
1: Yo

ಮಾಂಜಸಾಯ ನಮಃ ಭೂಷಯಾಯ ನಮಃ ಭೂತಿಕೃತೇ ನಮಃ ಭೂತಯೇ ನಮಃ ವಿಭೂತಯೇ ನಮಃ ಭೂತಿವಾಹನಾಯ ನಮಃ ಅಕಾಯಾಯ ನಮಃ ಭೂತಕಾಯಸ್ಥಾಯ ನಮಃ.

ಯಶಾಕ್ವರಾಯ ಚರು ಸವಿತರ ಔಷಣಿಹ ಯತರಯ ಸ್ತ್ರಿಗ್ಗಂ ಶಾಯರೈವತಾ ಯದ್ವಾದಶ ಕಪಾಲಃ ಪರಾಜಾಪತಿಯಶ್ಚರುರದಿತಿಯೈ ವಿಷ್ಣುಪತಿ

0: நமஸ் சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ், 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நமஸ் சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் நீரணக்க நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்பியோ நம. எல்லரிகோ, எல்ல மகனியர்கோ நமஸ்கார. ಈ ದಿನದ ವಿಡಿಯೋದಲ್ಲಿ ಎಂದಿನಂತೆ ಒಂದು ಸಂಸ್ಕೃತದ ಸುಭಾಷಿತದ ಮೂಲಕ ಪ್ರಾರಂಭಿಸ್ತೇನೆ. ಸುಭಾಷಿತ ಹೀಗಿದೆ: ಸರ್ಪದುರ್ಜನೆಯೋರ್ ಮಧ್ಯೆ ವರಂ ಸರ್ಪೋ ನ ದುರ್ಜನ. ಸರ್ಪೋದಶತಿ ಕಾಲೇನ ದುರ್ಜನಸ್ಸು ಪದೇ ಪದೇ. ಇದರ ತಾತ್ಪರ್ಯ ಏನು ಅಂತಂದರೆ, ಕೆಟ್ಟ ಮನುಷ್ಯರು, ದುರ್ಜನರು ಮತ್ತು ಹಾವು ಅಂದರೆ ವಿಷದ ಹಾವು, ಇದರ ಮಧ್ಯೆ ಯಾರು ಒಳ್ಳೆಯವರು ಹೇಗೆ ಯಾರು ಕೆಟ್ಟವರು ಅನ್ನೋದನ್ನು ನಾವು ಹೋಲಿಸುವುದಾದರೆ, ಈ ಸುಭಾಷಿತ ಏನು ಹೇಳುತ್ತೆ ಅಂದರೆ, ಸರ್ಪವೇ ಉತ್ತಮವಾದದ್ದು, ಕೆಟ್ಟ ಜನರು ಅತಿ ಕೆಟ್ಟವರೇ, ಇವರಿಗೆ ಸರ್ಪವೇ ಉತ್ತಮವಾದದ್ದು ಅಂತ ಹೇಳುತ್ತೆ. ಯಾಕೆ ಅಂದರೆ, ಸರ್ಪವು ಒಂದು ಸಲ ಕಚ್ಚಿಬಿಟ್ಟು ಹೊರಟೋಗತ್ತೆ, ಆದರೆ ಈ ಕೆಟ್ಟ ಜನರು, ದುರ್ಜನರು ಪದೇ ಪದೇ ಪದೇ ಕೆಟ್ಟದನ್ನು ಮಾಡ್ತಾನೇ ಇರ್ತಾರೆ. ಹೀಗೆ ನೋಡಿದ್ರೆ ಸರ್ಪವು ಎಷ್ಟೋ ಉತ್ತಮ, ದುರ್ಜನರು ಅತಿ ದುರ್ಜನರೇ ಅಂತ ಇದರ ತಾತ್ಪರ್ಯ. ಈಗ ನಾವು ಈ ದಿನದ ನಾಯನಾರ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಈ ದಿವಸದ ನಾಯನಾರ್ದವು ಯಾರು ಅಂತಂದರೆ, ತಿರುನೀಲನಕ್ಕರ್ ನಾಯನಾರ್ ಅನ್ನುವರ ವಿಷಯವನ್ನು ಮಹನೀಯರ ಬಗ್ಗೆ ತಿಳ್ಕೊಳ್ಬೇಕು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರ್ ಏನು ಹೇಳಿದ್ದಾರೆ ಅಂತಂದರೆ, ಒಲಿಪುಣಲ್ ಶೂಳ್ ಸಾತ್ತಮಂಗೈ ನೀಲನಕ್ಕರ್ ಕಡಿಯೇನ್ ಅಂತ ಹೇಳಿದ್ದಾರೆ. ಅಂದರೆ ಇವರು ವಾಸವಾಗಿದ್ದ ಜಾಗ ಸಾತ್ತಮಂಗೈ ಅಂತ. ಆ ಸಾತ್ತಮಂಗೈ ಸ್ಥಳದಲ್ಲಿ ಒಂದು ನದಿಯೋ ಅಥವಾ ಸಮುದ್ರ ತೀರವೋ ಇದ್ದಿರಬೇಕು. ಇದರ ಅಲೆಗಳು ಬಂದು ಅವಾಗ ಹೊಡಿತಾ ಇದ್ದು, ಶಬ್ದ ಮಾಡ್ತಾ ಇದ್ದಿದ್ದು. ಇಲ್ಲಿ ವಾಸವಾಗಿದ್ದ ನೀಲನಕ್ಕರ್ ನಾಯನಾರವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಇವಾಗ ನಾನು ಹೇಳಿದ ಹಾಗೆ ಸಾತ್ತಮಂಗೈ, ಸಾತ್ತಮಂಗೈ ಅನ್ನೋದು ಚೋಳ ರಾಜ್ಯದಲ್ಲಿ ಇದ್ದ ಒಂದು ಬಹಳ ಪ್ರಮುಖವಾದ ನಗರ. ಈ ನಗರದ ವೈಶಿಷ್ಟ್ಯ ಏನು ಅಂತಂದರೆ, ಆ ಊರಿನಲ್ಲಿ ಬಹುತೇಕ ಜನರು ಬ್ರಾಹ್ಮಣರಾಗಿದ್ದರು. ಬ್ರಾಹ್ಮಣರು ಆಗಮಶಾಸ್ತ್ರಗಳನ್ನೆಲ್ಲ ತಿಳಿದು ಒಳ್ಳೆ ಆಚಾರವಂತರಾಗಿ, ವೇದಗಳನ್ನು ಪಾರಾಯಣ ಮಾಡುವರಾಗಿ, ಯಾವಾಗಲೂ ಶಿವಭಕ್ತಿಯನ್ನೇ ಎಲ್ಲ ಕಾಲದಲ್ಲಿಯೂ ನೆನೆಸ್ತಾ ಎಲ್ಲ ಶಿವಭಕ್ತರಾಗಿದ್ದರು. ಆದ್ದರಿಂದ ಆ ಊರಿನಲ್ಲಿ ಒಂದು ತರಹ ವಾತಾವರಣ ಇತ್ತು. ಏನು ಅಂದರೆ, ಎಲ್ಲೆಲ್ಲಿಯೂ ದೈವೀಕವಾದ ವಾತಾವರಣ, ದಿವ್ಯ ವಾತಾವರಣ, ದೇವರ ಬಗ್ಗೆಯೇ ಮಾತಾಡುವಂಥ ವಿಷಯಗಳು ಇದೇ ಇದ್ದಿದ್ದರಿಂದ ಆ ಊರಿನಲ್ಲಿ ಒಂದು ಒಳ್ಳೆಯ ಕಂಪನಗಳು ಅಂದರೆ ವೈಬ್ರೇಷನ್ಸ್ ಆ ಊರಿನಲ್ಲಿ ಇದ್ದಿತ್ತು. ಇದು ಆ ಊರಿನ ಒಂದು ವೈಶಿಷ್ಟ್ಯತೆ. ಈ ಊರಿನಲ್ಲಿಯೇ ನಮ್ಮ ನೀಲನಕ್ಕರ್ ನಾಯನಾರವರು ಇದ್ದದ್ದು. ಇವರು ಆಗಮಶಾಸ್ತ್ರಗಳನ್ನೆಲ್ಲ ಬಹಳ ಚೆನ್ನಾಗಿ ಓದಿ ಪಾರಂಗತರಾಗಿದ್ದರು. ಮತ್ತು ಪೂಜೆಗಳನ್ನು ಹೇಗೆ ಮಾಡಬೇಕು, ಕ್ರಮಬದ್ಧವಾಗಿ ಮಾಡೋದು, ಇದೆಲ್ಲ ಚೆನ್ನಾಗಿ ತಿಳಿದುಕೊಂಡಿದ್ದ ಮಹಾಶಿವಭಕ್ತರು. ಈ ಊರು ಸಪ್ತಮಂಗೈ ಅನ್ನೋ ಊರು ನನ್ನಿಲಮ್ಮನ್ನು ಊರಿನ ಪೂರ್ವಕ್ಕೆ 7 ಮೈಲಿ ದೂರದಲ್ಲಿದೆ. ಈ ಊರಿನ ದೇವರು ಯಾರು ಅಂತಂದರೆ, ಶಿವನ ಹೆಸರು ಏನು ಅಂತಂದರೆ, ಆಯವಂತಿ ಅನ್ನೋದು ಸ್ಥಳ, ಆಯವಂತಿ ನಾಥರ್ ಅನ್ನೋದು ಆ ಈಶ್ವರನ ಹೆಸರು, ಮಲರ್ಕಣ್ಣಿನ ಅಮ್ಮಯ್ಯ ಅನ್ನೋದು ಪಾರ್ವತಿಗೆ ಆ ಊರಿನ ದೇವಸ್ಥಾನದಲ್ಲಿ ಹೆಸರಿತ್ತು. ಇವರು ನಮ್ಮ ನೀಲನಕ್ಕರವರು ಆಗಾಗ ಅಥವಾ ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗಿ ಆಗಮಶಾಸ್ತ್ರದ ರೀತಿಯ ಕ್ರಮಬದ್ಧವಾಗಿ ಚಾಚೂ ತಪ್ಪದೇ ಯಾವ ವಿಷಯ ಹೇಗೆ ಪೂಜೆ ಮಾಡಬೇಕು ಆ ರೀತಿಯಲ್ಲಿ ಕ್ರಮಬದ್ಧವಾಗಿ ಪೂಜೆ ಮಾಡುವರು. ಇವರ ಧರ್ಮಪತ್ನಿಯವರು ಸಹ ಮಹಾ ಪತಿವ್ರತೆ, ಸಾಲದ್ದಕ್ಕೆ ದೈವಭಕ್ತಿಯೂ ಉಂಟು. ತಮ್ಮ ನಾಯನಾರವರು ಪೂಜೆ ಮಾಡುವಾಗ ಅವರಿಗೆ ಸಹಕಾರ ಕೊಡುವುದಕ್ಕಾಗಿ, ಪೂಜಾ ಸಾಮಗ್ರಿಗಳನ್ನು ಎತ್ತಿ ಎತ್ತಿ ಕೊಡುವುದಕ್ಕೆ, ಸಹಾಯ ಮಾಡುವುದಕ್ಕೆ ಇವರು ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಇದು ಪ್ರತಿದಿನ ನಡೆಯತಕ್ಕಂಥ ಒಂದು ವಾಡಿಕೆಯಾಗಿತ್ತು. ಮತ್ತು ಒಂದು ದಿವಸ, ಆ ದಿವಸ ತಿರುವಾದರೈ ಅನ್ನುವ ಒಂದು ವಿಶೇಷವಾದ ದಿನ, ಶಿವನಿಗೆ ಬಹಳ ಪ್ರಿಯವಾದ ದಿನ ಅಂತ ಹೇಳ್ತಾರೆ. ಆ ದಿವಸ ಪೂಜೆಗೆ ಇಬ್ಬರು ಹೊರಟರು, ಗಂಡ ಹೆಂಡತಿ ಇಬ್ಬರು ಹೊರಟರು. ಪೂಜೆಯು ಪ್ರಾರಂಭವಾಯಿತು. ಇವರು ಬಹಳ ಭಕ್ತಿಯಿಂದ ಕ್ರಮಬದ್ಧವಾಗಿ ಯಾವ ರೀತಿ ಪೂಜೆ ನಡೆಸಬೇಕು ಆ ರೀತಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಹೆಂಡತಿಯು ಪೂಜಾ ಸಾಮಗ್ರಿಗಳನ್ನು ಅವರಿಗೆ ಯಾವ್ಯಾವ ರೀತಿ ಬೇಕು ಎತ್ತಿಕೊಟ್ಟು ತೆಗೆದುಕೊಟ್ಟು ಸಹಕರಿಸ್ತಾ ಇದ್ದಾರೆ. ಪೂಜೆ ಚೆನ್ನಾಗಿ ನಡೀತಾ ಇದೆ. ನಡೀತಾ ಇರುವಾಗ ಒಂದು ಕೆಟ್ಟ ಘಟನೆ ನಡೆದು ಹೋಯಿತು. ಕೆಟ್ಟದ್ದು ಅಂತ ಹೇಳಿದ್ರೂ ತಪ್ಪಲ್ಲ ಅಂತ ಕಾಣುತ್ತೆ, ಆದರೆ ಅದರಿಂದ ಆಮೇಲೆ ಒಳ್ಳೆಯದಾಗತ್ತಲ್ಲ. ಏನು ಘಟನೆ ನಡೀತು ಅಂತಂದರೆ, ಪೂಜೆ ನಡೀತಾ ಇರುವಾಗ, ಇನ್ನೇನು ಪೂಜೆ ಮುಗಿಯಬೇಕು ಆ ಸಂದರ್ಭದಲ್ಲಿ, ಒಂದು ಜೇಡ ಅಂತಂದರೆ ಇಂಗ್ಲೀಷ್ನಲ್ಲಿ ಸ್ಪೈಡರ್ ಅಂತ ಹೇಳ್ತಾರೆ, ಇದು ಆ ಶಿವಲಿಂಗದ ಮೇಲೆ ಎಲ್ಲಿಂದೋ ಬಂದು ಬಿತ್ತು. ಜೇಡ ಒಂದು ಎಂತಹ ವಿಷ ಜಂತು ಅಂತ ಅಂದ್ಕೋಬಹುದು. ಅದರ ವಿಷ ಮೈ ಮೇಲೆ ಮನುಷ್ಯರ ಮೇಲೆ ಎಲ್ಲ ಬಿದ್ದರೆ ಅದರಿಂದ ಒಂದು ತರಹ ದದ್ದು ಶರೀರದ ಮೇಲೆ, ಚರ್ಮದ ಮೇಲೆ ಒಂದು ತರಹ ಕೆಟ್ಟ ಪರಿಣಾಮ, ನವೇ ಉಂಟಾಗುವಂಥ ಪರಿಣಾಮ ಬೀರುತ್ತೆ. ಇದು ಶಿವಲಿಂಗದ ಮೇಲೆ ಬಿತ್ತು. ಆಕೆಯೇ ಇವರ ನಾಯನಾರವರ ಹೆಂಡತಿ ಏನು ಮಾಡಿದ್ದಾರೆ, ತಕ್ಷಣವೇ ಒಂದು ಕ್ಷಣವೂ ಯೋಚನೆ ಮಾಡದೆ ಶಿವನಿಗೆ ಶರೀರದ ಮೇಲೆ ನೋವಾಗಬಹುದು, ನೋವಾಗಿಬಿಡುತ್ತೆ ಅಂತ ಹೇಳಿ ಅದನ್ನು ಬಾಯಿಂದ ಉಫ್ ಅಂತ ಊದಿ ಅದನ್ನು ಆ ಲಿಂಗದ ಮೇಲಿಂದ ಅದನ್ನು ಪಕ್ಕಕ್ಕೆ ಹೋಗಿ ಹಾಗೆ ಮಾಡಿದರು. ಅಲ್ಲಿಗೆ ಅದು ಮುಗೀತು. ಇದನ್ನು ನಾಯನಾರವರು ಗಮನಿಸ್ತಿದ್ದಾರೆ, ಎಂಥ ಕೆಲಸ ಮಾಡಿಬಿಟ್ಟೆ, ಅಪವಿತ್ರವಾಯ್ತಲ್ಲ, ಅದನ್ನು ನಿವೃತ್ತಿ ಮಾಡಿದ್ರು. ಈ ಆದರೆ ಬಾಯಿಂದ ಎಂಜಿನ್ ಬಂದಿರಬಹುದಲ್ಲ, ಶಿವನಿಗೆ ಅಪಚಾರವಾಯಿತು, ಗೊತ್ತಾಯ್ತು, ಶಿವನಿಗೆ ಅಪಚಾರವಾಗಿಬಿಡ್ತು ಮತ್ತು ಅಪವಿತ್ರವಾಯಿತು, ಅಶುದ್ಧವಾಯಿತು ಅಂತ ಇವರಿಗೆ ಬಹಳ ಮನಸ್ಸಿಗೆ ದುಃಖವಾಗಿ ಹೆಂಡತಿ ಮೇಲೆ ಕೋಪಗೊಂಡು ಪೂಜೆಯನ್ನು ಅಲ್ಲಿಗೇ ನಿಲ್ಲಿಸಿಬಿಟ್ರು. ಮತ್ತು ಹೆಂಡತಿಯ ಮೇಲೆ ಬಹಳ ಕೋಪಗೊಂಡು, ಇನ್ನು ನೀನು ನನ್ನ ಹೆಂಡತಿಯಲ್ಲ ಅಂತ ಕೋಪದಿಂದ ಅವರನ್ನು ಅಲ್ಲೇ ಬಿಟ್ಟುಬಿಟ್ಟು ಮನೆಗೆ ತೆರಳಿದರು. ಪಾಪ ಅವರ ಹೆಂಡತಿಗೆ ಬಹಳ ಮನಸ್ಸಿಗೆ ನೋವಾಯಿತು. ಪೂಜೆ ಹೀಗೆ ನಿಂತು ಹೋಯ್ತಲ್ಲ, ಗಂಡ ಹೀಗೆ ನನ್ನನ್ನು ಇಲ್ಲಿಗೆ ತ್ಯಜಿಸಿಬಿಟ್ಟು ಹೋದೆ ಅಂತ ಹೇಳಿದ ಇದ್ದಾರಲ್ಲ ಅಂತ ಬಹಳ ಮನಸ್ಸಿಗೆ ನೋವಾಗಿ ಆ ದೇವಸ್ಥಾನದಲ್ಲಿ ಅವರು ಉಳಿದರು. ದೇವರನ್ನು ಪ್ರಾರ್ಥಿಸ್ತಾ, ಕಣ್ಣೀರನ್ನು ಸುರಿಸ್ತಾ ಪ್ರಾರ್ಥಿಸತೊಡಗಿದರು. ಈ ಕಡೆ ನಾಯನಾರವರು ಮನೆಗೆ ಬಂದರೂ ಬಹಳ ಉದ್ವೇಗದಲ್ಲಿದ್ದಾರೆ, ಕೋಪ, ಮನಸ್ಸಿಗೆ ಶಾಂತಿ ಇಲ್ಲ. ಈ ಥರ ಬಂದು ಮನಸ್ಸಲ್ಲಿ ಮನೆಗೆ ಬಂದು ಹಾಗೆಯೇ ಮಲಗಿಬಿಟ್ರು. ಹಾಗೇ ಮಲಗಿದಾಗ ರಾತ್ರಿ ಎಲ್ಲ ಪಾಪ ನಿದ್ದೆ ಇಲ್ಲದೆ ಇದ್ದಾರೆ. ಯಾವಾಗಲೋ ಒಂದು ಸಮಯದಲ್ಲಿ ಹಾಗೆ ಮಂಪರ ಬಂದಿದೆ. ಮಂಪರ ಬಂದಾಗ ಪರಮೇಶ್ವರನು ಅವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರು. ಕಾಣಿಸ್ಕೊಂಡು ಹೀಗೆ ಹೇಳಿದ್ರು, ನಾಯನಾರವರೇ ಏನು ಕೆಲಸ ಮಾಡಿದ್ರಿ ನೀವು, ಎಂಥ ಕೆಲಸ ಮಾಡಿದ್ರಿ, ಪೂಜೆನ ಯಾಕೆ ನಿಲ್ಲಿಸಿದ್ರಿ, ನಿಮ್ಮ ಪತ್ನಿಯವರು ಮಾಡಿದ್ದಕ್ಕೆ ತಪ್ಪೇ ಇಲ್ಲ, ನನ್ನ ಮೈ ಮೇಲೆ ಬಿತ್ತು ಅದನ್ನು ನಿವೃತ್ತಿ ಮಾಡಿದ್ರು, ಇದನ್ನು ನೀವು ತಪ್ಪಾಗಿ ತಿಳ್ಕೊಂಡ್ರಲ್ಲ, ಅವರ ಮನಸ್ಸಿನಲ್ಲಿ ಏನಿತ್ತು, ನನಗೆ ಏನೂ ತೊಂದರೆ ಆಗಬಾರ್ದು, ಅದರಿಂದ ಹಿಂಸೆ ಆಗಬಾರ್ದು ಜೇಡಿನಿಂದ ಅಂತ ಆ ಒಂದೇ ಭಾವದಿಂದ ಅವರು ಹಾಗೆ ಮಾಡಿದ್ದಾರೆ. ಅವರ ಮನಸ್ಸಿನಲ್ಲಿ ಯಾವ ಕಲ್ಮಶವೂ ಇಲ್ಲ. ಈಗ ನನ್ನ ಶರೀರವನ್ನು ನೋಡಿ ಏನಾಗಿದೆ ಅಂತ ಅವರ ಶರೀರವನ್ನು ಪ್ರದರ್ಶಿಸಿದರು ನಾಯನಾರವರಿಗೆ. ಏನೋ ನೋಡಿದ್ರೆ ಏನಾಗಿದೆ, ಆ ಜೇಡ ಬಿದ್ದ ಜಾಗದಲ್ಲಿ, ಅವರು ಉಫ್ಫಂತ ಊದಿದ್ದ ಜಾಗದಲ್ಲಿ ಏನೂ ಆಗಿಲ್ಲ ಶಿವನ ಶರೀರದಲ್ಲಿ, ಮಿಕ್ಕ ಎಲ್ಲ ಕಡೆಯೂ ದದ್ದಂತ ಒಂದು ಪ್ಯಾಚಸ್ ಆಗಿದೆ. ನೋಡಿದೆಯಾ ಹೇಗಿದೆ, ಎಲ್ಲ ಕಡೆ ಪ್ಯಾಚಸ್ ಆಗಿದೆ. ನಿನ್ನ ಪತ್ನಿಯವರು ಎಲ್ಲಿ ಉಗುಳಿದ್ರು ಅಂತ ನೀನು ಅಂದುಕೊಂಡಿದೆಯೋ ಆ ಜಗದಲ್ಲಿ ಏನೂ ಆಗಿಲ್ಲ. ಇದು ನಿನಗೆ ತಿಳಿಯಲಿಲ್ವಲ್ಲ, ಭಕ್ತಿಯಿಂದ ಆಕೆ ಮಾಡಿರೋದು, ನೀನು ಪೂಜೆ ಮಾಡಿರೋದೇನೋ ಶ್ರದ್ಧೆಯಿಂದ ಸರಿ, ಆದರೆ ಆಕೆ ಮಾಡಿದ್ದು ಭಕ್ತಿಯಿಂದ ಮಾಡಿದ್ದು ತಪ್ಪೇ ಅಲ್ಲ ಅನ್ನೋ ರೀತಿ ಇದು ಕನಸಿನಲ್ಲಿ ಅವರಿಗೆ ಸಂಭವಿಸಿತು. ತಕ್ಷಣ ಅವರಿಗೆ ಜ್ಞಾನೋದಯವಾಗಿ ಎದ್ದರು, ತಕ್ಷಣ ಎದ್ದು ಸಂತೋಷ ಆಗೋಗ್ಬಿಡ್ತು ಅವರಿಗೆ. ಯಾಕೆ ಅಂದರೆ ಈಶ್ವರನ ದರ್ಶನವಾಯ್ತಲ್ಲ ನನಗೆ, ನನ್ನ ಹೆಂಡತಿ ಹೀಗೆ ಮಾಡಿದ್ದರೆ ನನಗೆ ಈಶ್ವರನ ದರ್ಶನವೇ ಆಗ್ತಿರಲಿಲ್ವಲ್ಲ ಅಂತ ಹೇಳಿ ಸಂತೋಷದಿಂದ ನೆರದ ಮೇಲೆ ಹೊರಳಾಡಿ ಕಣ್ಣೂರಿ ಸುರಿಸಿ ಆನಂದದಿಂದ ಅವರು ಹೊರಳಾಡಿದರು ನೆಲದ ಮೇಲೆ ಅಂತ ಹೇಳಿದಾಗಿದೆ. ಮತ್ತು ಅವರು ಬೆಳಗಾಗುವುದನ್ನೇ ಕಾಯ್ದುಕೊಂಡಿದ್ದು ಸ್ನಾನ ಮಾಡಿ ತಕ್ಷಣ ದೇವಸ್ಥಾನಕ್ಕೆ ಓಡಿ ಹೋಗಿ ಮತ್ತೆ ಪೂಜೆ ಪ್ರಾರಂಭಿಸಿದರು. ಹೆಂಡತಿಗೆ ಪೂಜೆ ಸಾಂಗೋಪಾಂಗವಾಗಿ ನಡೆಯಿತು. ಹೆಂಡತಿಗೆ ನಡೆದದ್ದನ್ನೆಲ್ಲ ಹೇಳಿದರು. ಹೇಳಿ ನಿಂದೇನೂ ತಪ್ಪಿಲ್ಲ, ನನಗೆ ಇವಾಗ ಮನವರಿಕೆ ಆಯಿತು, ಏನೂ ತಪ್ಪಿಲ್ಲ, ಬಾ ಹೋಗೋಣ ಅಂತ ಅವರನ್ನು ಕರ್ಕೊಂಡು ಮನೆಗೆ ಬಂದರು. ಇದು ನಡೆದದ್ದು ತಿರುವಾದರೈ ಅನ್ನೋ ಒಂದು ಪವಿತ್ರವಾದ ದಿನ ಇದು ನಡೆಯಿತು. ಹೀಗೆ ಈ ಘಟನೆ ನಡೆದು ಹಾಗೆ ಸ್ವಲ್ಪ ಕಾಲ ನಡೆದ ಮೇಲೆ ಸ್ವಲ್ಪ ಕಾಲ ಉರುಳಿದ ಮೇಲೆ ಇವರ ಊರಿಗೆ ತಿರುಜ್ಞಾನ ಸಂಬಂಧನನ್ನು ಒಬ್ಬ ಮಹನೀಯರು, ಅವರು ಮಹಾ ದೊಡ್ಡ ನಾಯನಾರವರು, ಅವರ ಚರಿತ್ರೆಯನ್ನು ನಾನು ಶೀಘ್ರದಲ್ಲಿಯೇ ಹೇಳ್ತೀನಿ. ಅವರು ಇವರ ಊರಿಗೆ ಬಂದರು. ಇವರು ಊರಿಗೆ ಬಂದರೆ ಇವರಿಗೆ ಬಹಳ ಸಂತೋಷ. ಅಂತಹ ಮಹನೀಯರು ತಿರುಜ್ಞಾನ ಸಂಬಂಧರು, ಅವರು ಬರುವುದನ್ನೇ ಕಾದಿದ್ದು ಅವರಿಗೆ ಒಳ್ಳೆಯ ಸ್ವಾಗತವನ್ನು ಕೊಟ್ಟು ಭಕ್ತಿಯಿಂದ ಅವರನ್ನು ಉಪಚರಿಸಿ ಎಲ್ಲ ಮಾಡಿ ಸ್ವಾಗತಿಸಿಕೊಂಡರು. ಅವರ ಜೊತೆಯಲ್ಲಿ ನಾಯನಾರ್ ಇನ್ನೊಬ್ಬರು, ಅವರ ಹೆಸರು ತಿರುನೀಲಕಂಠ ತಿರುಂಬನಾರ್ ಅಥವಾ ತಿರುನೀಲಕಂಠ ಬಾಲನಾರ್ ಅಂತ ಅವರ ಹೆಸರು. ಅವರು ವೈಣಿಕರು, ವೀಣೆ ನುಡಿಸುವಂಥ ನಾಯನಾರವರು. ಅವರ ವೀಣೆಯ ವಾದನಕ್ಕೆ ತಿರುಜ್ಞಾನ ಸಂಬಂಧರು ಬೆರಗಾಗಿ ಹೋಗಿದ್ದರು. ಅವ್ರು ಹಾಡೋದಕ್ಕೆಲ್ಲ ಇವರು ವೀಣೆ ನುಡಿಸಬೇಕು ಆ ಥರ ಇದ್ದಂಥ ನಾಯನಾರವರು. ಅವರ ಜೊತೆಯಲ್ಲಿ ವಿರಾಳಿ ಅನ್ನೋರು, ಇವರು ಮೂರು ಜನನು ಇವರ ಊರಿಗೆ ಬಂದರು. ಸ್ವಾಗತಿಸಿ ಎಲ್ಲ ಆದಮೇಲೆ ಇವರಿಗೆ ಬಹಳ ಸಂತೋಷವಾಯಿತು ತಿರುಜ್ಞಾನ ಸಂಬಂಧರನ್ನು ನೋಡಿ. ಆಗ ತಿರುಜ್ಞಾನ ಸಂಬಂಧರು ಒಂದು ವಿಷಯವನ್ನು ಇವ್ರು ಹೇಳಿದರು, ಇವರಿಬ್ಬರು ಬಂದಿದ್ದಾರಲ್ಲ, ಇವರು ಮಲಗೋದಕ್ಕೆ ರಾತ್ರಿ ವ್ಯವಸ್ಥೆ ಮಾಡಿ ಎಲ್ಲಾದರೂ ಜಾಗ ಏನೋಡಿ ಅಂತ ಹೇಳಿದರು. ಅವರು ಅಂದರೆ ತಿರುನೀಲಕಂಠ ಬಾಣನಾರ್ ಮತ್ತು ವಿರಾಳಿಯವರು ಜಾತಿಯಲ್ಲಿ ಸ್ವಲ್ಪ ಕೆಳಮಟ್ಟದ ಜಾತಿಯವರು, ಬ್ರಾಹ್ಮಣರಲ್ಲ. ನಮ್ಮ ತಿರುನೀಲಕನಾಯನಾರವರೆಲ್ಲ ಬ್ರಾಹ್ಮಣರು. ಸರಿ, ಇವರಿಗೆ ಒಂದು ಜಾತಿಯ ಭೇದದ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದೇ ಇತ್ತು. ಅದಕ್ಕೇನು ಮಾಡಿದ್ರು, ಮಲಗೋದಕ್ಕೆ ಜಾಗ ದೇವಸ್ಥಾನದ ಯಾಗಶಾಲೆಯಲ್ಲಿ ಮಲಗೋದಕ್ಕೆ ಏರ್ಪಾಡು ಮಾಡಿದ್ರು. ಯಾರಿಗೆ, ನೀಲಕಂಠ ಬಾಣನಾರಿಗೆ ಮತ್ತು ವಿರಾಳಿಯವರಿಗೆ, ಅಲ್ಲಿ ಯಾಗಶಾಲೆಯಲ್ಲಿ ಮಲಗೋಲಿ ಅಂತ. ಅವರ ಮಹಿಮೆ ಇವ್ರಿಗೆ ಗೊತ್ತಿಲ್ಲ. ಏನಾಯಿತು, ಅವರಲ್ಲಿ ಆ ಯಾಗಶಾಲೆಯ ಯಜ್ಞಕುಂಡದ ಹತ್ತಿರ ಹೋದಾಗ ತಾನಾಗಿಯೇ ಅಗ್ನಿ ಹೊತ್ತುಕೊಂಡು ಉರಿಯೋದಕ್ಕೆ ಶುರು ಆಯಿತು. ಇದನ್ನು ಕಂಡರು ಯಾರು ತಿರುನೀಲನ ನೋಡಿದೆಯೋ, ಓಹೋ ಇಂಥ ಮಹಿಮರಾಯವರು, ಇವರಿಗೆ ಹೀಗೆ ನಾನು ಅವಮಾನ ಮಾಡಿದನ ಅಂತ ಇವರ ಮನಸ್ಸಿನಲ್ಲಿ ಆವಾಗ ಜಾತಿಯ ಭೇದ ಇದ್ದದ ಒಂದು ಅಜ್ಞಾನ ಪರಿಹಾರವಾಗಿ ಈ ಅವರಿಗೆ ಜ್ಞಾನೋದಯವಾಯಿತು. ಇದು ನಡೆದ ಒಂದು ಘಟನೆ, ಅವರಿಗೆ ಕಣ್ಣು ತೆರೆಸುವಂಥ ಘಟನೆ. ಇದಾದ ನಂತರ ತಿರುಜ್ಞಾನ ಸಂಬಂಧರವರು ಮತ್ತೆ ವಾಪಸ್ಸು ಹೊರಡ್ತೀವಿ ಅಂತ ಹೇಳಿದಾಗ ಇವರಿಗೆ ಬಹಳ ಮನಸ್ಸಿಗೆ ಬೇಜಾರಾಯಿತು. ಯಾಕೆಂದರೆ ಅಷ್ಟು ಸಂಪರ್ಕದಲ್ಲಿದ್ದರು, ಒಂದು ವಿಶ್ವಾಸ, ಸ್ನೇಹ, ಎಲ್ಲ ಭಕ್ತಿ ಇದೆಲ್ಲ ಸೇರಿದ್ರಿಂದ ಅವ್ರು ಹೋಗ್ತೇನೆ ಅಂತಂದರೆ ಇವರಿಗೆ ಮನಸ್ಸಿಗೆ ತುಂಬ ಬೇಜಾರೇ ಆಯಿತು. ನಾನು ಬಂದುಬಿಡ್ತೀನಿ ನಿಮ್ಮ ಜೊತೆನಲ್ಲಿ ಅಂತ ಕೂತರು. ಆಗ ತಿರುಜ್ಞಾನ ಸಂಬಂಧರು ಹೇಳಿದರು, ಈಗ ಬರಬೇಡಿ, ನೀವು ಇಲ್ಲೇ ಇದ್ದು ಶಿವನ ಸೇವೆಯನ್ನು ಮಾಡ್ತಾ ಇರಿ, ಶಿವ ಪೂಜೆಯನ್ನು ಮಾಡ್ತಾ ಇರಿ, ಹಾಗೆ ಇರಿ, ಸಮಯ ಬಂದಾಗ ಮತ್ತೆ ನೋಡೋಣ ಅಂತ ಹೇಳಿ ಅವರನ್ನು ಸಮಾಧಾನಪಡಿಸಿ ಅವರನ್ನು ಸ್ತುತಿ ಮಾಡಿ, ಅಂದರೆ ತಿರುನೀಲನಕ್ಕನಾಯನವರನ್ನು ಸ್ತುತಿ ಮಾಡಿ ಹೊಗಳಿ ಒಂದು ಪದ್ಯವನ್ನು ಹಾಡಿದರು. ಇದರಿಂದ ಅವರಿಗೆ ಬಹಳ ಸಂತೋಷವಾಯಿತು. ಇದಾದ ನಂತರ ತಿರುಜ್ಞಾನ ಸಂಬಂಧರವರು ಮುಂದೆ ಪ್ರಯಾಣ ಬೆಳೆಸಿದರು. ಮತ್ತೆ ಯಾವಾಗ ಭೇಟಿಯಾಗತ್ತೆ ಅಂತಂದರೆ ತಿರುಜ್ಞಾನ ಸಂಬಂಧರವರಿಗೆ ವಿವಾಹ ಗೊತ್ತಾಗತ್ತೆ. ವಿವಾಹ ಎಲ್ಲಿ ನಡೆಯತ್ತೆ ಅಂತಂದರೆ ನಲ್ಲೂರು ಪೆರುಮಾಣಂ ಅನ್ನುವ ಜಾಗದಲ್ಲಿ, ದೇವಸ್ಥಾನದಲ್ಲಿ ಇವರ ವಿವಾಹ ನಡೆಯತ್ತೆ. ನಡೆದಾಗ ಎಲ್ಲ ನಾಯನಾರುಗಳು, ಭಕ್ತರುಗಳು, ಶಿವಭಕ್ತರು ಎಲ್ಲರೂ ಸೇರಿರ್ತಾರೆ. ನಮ್ಮ ತಿರುಜ್ಞಾನ ಸಂಬಂಧರವರು ಈಶ್ವರನನ್ನು ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ಈಶ್ವರ ನನಗೆ ಈ ಜನ್ಮ ಸಾಕು, ನನಗಿನ್ನೂ ಬೇಡ, ಇಲ್ಲಿಂದ ವಿಮೋಚನೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ತಿರುಜ್ಞಾನ ಸಂಬಂಧರು. ಆಗ ಶಿವನ ಪ್ರತ್ಯಕ್ಷನಾಗಿ ಖಂಡಿತ ನನಗೆ ವಿಮೋಚನೆ ಸಿಗತ್ತೆ ಅಂತ ಹೇಳಿ ಅನುಗ್ರಹ ಮಾಡ್ತಾರೆ. ಒಂದು ಪ್ರಕಾಶಮಾನವಾದ ಬೆಳಕು ಇಲ್ಲಿಂದ ಹೊರಡುತ್ತೆ, ಅದಕ್ಕೆ ಶಿವಜ್ಯೋತಿ ಅಂತ ಹೆಸರು. ಅದರಲ್ಲಿ ಒಂದು ದ್ವಾರ ಕಾಣಿಸುತ್ತೆ, ನೀವೆಲ್ಲರೂ ಅದರಲ್ಲಿ ಬನ್ನಿ, ತಿರುಜ್ಞಾನ ಸಂಬಂಧರು ಅದರಲ್ಲಿ ನೀವು ಬಂದುಬಿಟ್ರೆ ನಿಮಗೆ ನನ್ನ ಸಾಯುಜ್ಯ ಸಿಗತ್ತೆ ಅಂತ ಪರಮೇಶ್ವರನ ಹೇಳಿದಾಗ ತಿರುಜ್ಞಾನ ಸಂಬಂಧರು, ಅಲ್ಲಿದ್ದ ಭಕ್ತರು, ಅದರಲ್ಲಿ ಇಬ್ಬರೂ ಸೇರಿದ್ದಾರೆ ನಮ್ಮ ನೀಲನಕ್ಕ ನಾಯನಾರವರು, ಅಲ್ಲಿ ಇದ್ದರು, ಇವರಿಗೆ ಮದುವೆ ಆಗುವ ವಿಷಯ ಗೊತ್ತಿತ್ತಲ್ಲ, ಅಲ್ಲಿಗೆ ಬಂದಿದ್ದರು. ಆದ್ದರಿಂದ ಅವರು ಎಲ್ಲರೂ ಆ ಶಿವಜ್ಯೋತಿಯ ಪ್ರಕಾಶಮಾನವಾದ ಪ್ರಭೆಯುಳ್ಳ ಒಂದು ಬೆಳಕು, ಆ ಬೆಳಕಿನ ದ್ವಾರದಲ್ಲಿ ಎಲ್ಲರೂ ಹೋದರು, ಶಿವ ಸಾನ್ನಿಧ್ಯವನ್ನು ಹೊಂದಿದರು ಅಂತ ಹೇಳುತ್ತೆ ಪುರಾಣ. ಅಂದರೆ ಇವರಿಗೆ ತಿರುನಕ್ಕನಾಯನವರೆಗೂ ಶಿವ ಸಾನ್ನಿಧ್ಯ ಸಿಕ್ಕಿತು. ತಿರುಜ್ಞಾನ ಸಂಬಂಧರು ಅದರೊಳಗೆ ಹೋಗಿ ಐಕ್ಯವಾದರು, ಅಲ್ಲಿದ್ದ ಭಕ್ತರೆಲ್ಲ ಒಳಗೆ ಹೋದರು ಅಂತ ಇದರಲ್ಲಿ ಪುರಾಣದಲ್ಲಿ ಹೇಳಿದೆ. ಈ ರೀತಿ ನಮ್ಮ ತಿರುನೀಲನಕ್ಕನಾಯನವರು ಹೇಗೆ ಸಾಯುಜ್ಯವನ್ನು ಪಡೆದರು, ಹೇಗೆ ಒಂದು ಜಾತಿ ಭೇದದ ಅಜ್ಞಾನದಿಂದ ಹೊರಬಂದರು, ಮತ್ತು ಭಕ್ತಿ ಎಷ್ಟು ಮುಖ್ಯ, ಪೂಜೆ ಮಾಡುವಾಗ ಬರೀ ಕ್ರಮವೇ, ಪೂಜಾ ಕ್ರಮವೇ ಮುಖ್ಯವಲ್ಲ, ರಿಜುವಲಿಸ್ಟಿಕ್ ಆಪರೇಷನ್ಸೇ ಮುಖ್ಯ ಅಲ್ಲ, ಭಕ್ತಿ ಅನ್ನೋದು ಅತಿ ಮುಖ್ಯ ಅನ್ನೋದು ಇವರಿಗೆ ಜ್ಞಾನೋದಯವಾಯಿತು. ಹೀಗೆ ಇವರು ಮಹನೀಯರಾಗಿ ಪ್ರಕಾಶಕ್ಕೆ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ.
1: Om Namah Shivaya. Dear users of Shaivam.org, we are very much delighted to let you all know that due to the shower of grace from Almighty Lord Shiva and the continuous support from esteemed users like you, our Shaivam.org website had passed 26 successful years of service in the world of Shaivam, and it is all set to sustain the same with lot more new features in the forthcoming years as well. Adding to that, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thiruneriya Tamilosi radios in Shiva Tattvam radio only. Thanks for your esteemed support. ಓಂ ನಮಃ ಶಿವಾಯ.

ಪರಿಷ್ಠಾನ್ ಿಶ್ವೇ ವಾಂಗರ್ಭನ್ನೋ ದೇವೇಶ್ವರಿ ದೇವಾಸ್ಮೈ ದೇವಾಯ ಹರಿಹಾರಿ ದೇವ ಹಿರಣ್ಯಗರ ಸಮಾವತ್ರ.

ಅಂತರಿಕ್ಷಿದ್ಯುಗೋಸ್ಮರಿ ಸದಾಶಂಕೃತಾಂಭ್ರಾಜನಾಭಂತ್ರಾಧೀರೇ ಶೃಂಗೇಣ ಹಕ್ಷಾಂಕೃಷ್ಣಾಮಹೇ ಶೃಂಗೇಣಾಮೀ ವಾಮನ ಶೃಂಗೇ ಶಂಘೋಶ್ವರೇ ಕ್ರಿಯಾ ಸಿಂಧರ ಸ್ವಯಾ.

ಸ್ವಾಕ್ರಂ ಮಕವೇ ಸದ್ವಾಹೋಹಾಂ ದುಹೇ ಧಾಯಂ ದುಹೇ ಪ್ರಾತರ್ ದುಹೇ ಮಧ್ಯಂ ದೇ ಹಂಪೈ ದುಹಾಯಿಜ್ಞಾನೋರಸ್ವರಣ್ಯಹಿಲೋಹಿ ರೋಹೇರಾರಂಭರಿ ಶಕ್ತೇಷ್ಟೇಷ್ಟಿ ಭದ್ರಯಾವನಸ್ತಂದ್ರಕ್ಷರೋಧಾವರೋ ಸಂದೇ ವಜ್ರಾವಜ್ಞಾಭರೋ ದೇವರೋಧಾವರೋ ಸಂದೇ ಮಹಾಂತಸ್ಯಂದರೋ ವಜ್ರಾವಜ್ಞಾಧರ್ಮರೋ ಅಧಿರುಕೇರಸ್ತಿರೋ ಮಾಂತಂ ಮಾಂತೇನೋ ಸದಾಂಗಲ್ಪಯಾತ್ಮಕೃತ್ತಿಷ್ಟೇತ್ರೇವಾಸ್ತಾಪೃಳಾಭರು ಪುರೇವಾಧಾರಿಂಧಾರಾವರ ನಶ್ಯಂತೆ ಅನ್ಯ ವಾ ದುರ್ಯಾ ವಾ ದುರ್ಜವಾ